0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಮನುಷ್ಯನಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು, ಅವುಗಳನ್ನ ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪವಿರಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ ದಿನಾಂಕ 3 ಜುಲೈ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು, ಸಂಗೀತ

ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12 ಗಂಟೆ 30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1 ಗಂಟೆಯಿಂದ 1 ಗಂಟೆ 30 ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1 ಗಂಟೆ 30 ನಿಮಿಷದಿಂದ 2 ಗಂಟೆಯವರೆಗೆ ಸ್ವರ ಜೇಂಕಾರ ಮರಾಠಿ ಸಮಯದಲ್ಲಿ. 2 ಗಂಟೆಯಿಂದ 2 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2 ಗಂಟೆ 15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4 ಗಂಟೆಯಿಂದ 4 ಗಂಟೆ 30 ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ. 4 ಗಂಟೆ 30 ನಿಮಿಷದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5 ಗಂಟೆಯಿಂದ 7 ಗಂಟೆ 35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7 ಗಂಟೆ 35 ನಿಮಿಷದಿಂದ 7 ಗಂಟೆ 45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8 ಗಂಟೆ 15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶುಕ್ರವಾರವು ಬಂದಿತು ನೋಡು ಸಿರಿದೇವಿ ಲಕ್ಷ್ಮಿಯ ಬೇಡು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ, ಭಕ್ತರ ಮೊರೆ ಕೇಳಿ ಕಷ್ಟವ ಪರಿಹರಿಸಿ ಮುದದಿಂದ ಬಂದು ಅಭಯವನ್ನು ನೀಡಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ತುಂಗಾ ತೀರದ ಶೃಂಗೇರಿಯಲ್ಲಿ ನೆಲೆಸಿ ಭಕ್ತರ ಪೊರೆಯ ಬ್ರಹ್ಮನ ರಾಣಿ ತಾಯಿ ಶಾರದೆಯೇ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ವಜ್ರಧಾರಿಣಿ ಸೌಮ್ಯ ರೂಪಿಣಿ ತೇ ನಮೋಸ್ತು ನಮೋಸ್ತು ತೇ, ದಿವ್ಯ ರೂಪಿಣಿ ಲಾಸ್ಯ ರಂಜಿನಿ ತೇ ನಮೋಸ್ತು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ವರವ ಕೊಡು ತಾಯೇ ವರವ ಕೊಡು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕೋದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂಡ್ತ, ಶಾಂತಿಯೇ ತುಂಬ, ಅವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನ ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನ ನಾವು ನೋಡಿದೆ, ಅದು ಅತಿಯಾದ ಆಸೆ. ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರಬೇಕು. ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನ ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ್ರೆ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ? ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನೊಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನ ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು. ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡ್ದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದ್ರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದ್ರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ? ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರೆ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆತ ಅವ್ರಿಗೆ. ಎಷ್ಟು ದಿವಸದಾಗ ಇದು ಸಿಗ್ತದ ಅಂದ್ರು. ಅದೇನು ನೀವು ಮನಸ್ಸು ಮಾಡಿದ್ರು, ಒಂದ ದಿವಸ ಆಗಬಹುದು, ಎರಡ ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳ್ಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರೆ ಹೇಳೋದು, ಇಲ್ಲದೆ ಇದ್ರೆ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂದ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ. ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ. ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನ ತಿಳ್ಕೋಬೇಕು ಅಂತೇಳದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲು ನಿನಗೆ ಕೊಟ್ಟು ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ. ನಾನು 1,000 ಕೇಳಿದ್ರೆ ಅವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರೆ ಅವ 10,00,000 ಕೇಳ್ತಾನೆ, ನನಕ್ಕಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಕ್ಕಿಂತ ಬಡವಾಗಬೇಕು ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕ ಶ್ರೀಮಂತ ಆಗ, ಆದ್ರೆ ಒಳಗೆ ಶುರುವಾಯ್ತು. ನನಕ್ಕಿಂತಲೂ ಕಷ್ಟಕ್ಕೆ ಒಳಗಾಗಬೇಕು ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನು ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೇ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡ ಪಾಲ್ ನನಗ್ ಕೊಡು ಅಂತ. ಇಂಥ ಭಾವಕ್ಕ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದ್ರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗೆಲ್ಲಿ ಸಂತೋಷ ಆಗುವುದು? ಅವಾಗೆಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಭಗವಂತ 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ನಿಜವಾದ ಜ್ಞಾನ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಹೆಚ್ಚು ಬುದ್ಧಿ ಇಲ್ಲದಿರುವವರು ಈ ಜ್ಞಾನದ ಪ್ರಕ್ರಿಯೆಯನ್ನು ಕಾರ್ಯಕ್ಷೇತ್ರದಲ್ಲಿನ ಪರಸ್ಪರ ಕ್ರಿಯೆ ಎಂದು ಕೆಲವೊಮ್ಮೆ ತಪ್ಪಾಗಿ ತಿಳಿದುಕೊಳ್ತಾರೆ. ವಾಸ್ತವವಾಗಿ ಇದೇ ಜ್ಞಾನದ ನಿಜವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಒಪ್ಪಿಕೊಂಡರೆ ಪರಿಪೂರ್ಣ ಸತ್ಯವನ್ನು ಸೇರುವ ಸಾಧ್ಯತೆ ಇದೆ. ಹಿಂದೆ ವರ್ಣಿಸಿದಂತೆ 24 ಘಟಕಾಂಶಗಳ ಪರಸ್ಪರ ಪ್ರತಿಕ್ರಿಯೆ ಇದಲ್ಲ. ವಾಸ್ತವವಾಗಿ ಈ ಘಟಕಗಳ ತೊಡಕಿನಿಂದ ಪಾರಾಗುವ ಮಾರ್ಗ ಇದು. ದೇಹ 24 ಘಟಕಗಳಿಂದ ಕೂಡಿದ ಅದು ಮಾಡಿದ ಕೋಶ. ದೇಹಧಾರಿ ಆತ್ಮ ದೇಹದಲ್ಲಿ ಇದೆ. ಸೊ ಇಲ್ಲಿ ವರ್ಣಿಸಿದ ಜ್ಞಾನದ ಪ್ರಕ್ರಿಯೆ, ಅದರಿಂದ ಹೊರಬರುವ ಮಾರ್ಗವನ್ನು ಇಲ್ಲಿ ಹೇಳಲಾಗಿದೆ. ಜ್ಞಾನ ಪ್ರಕ್ರಿಯೆಯ ಎಲ್ಲ ವರ್ಣನೆಗಳಲ್ಲಿ ಅತಿ ಮುಖ್ಯವಾದದ್ದು 11ನೇ ಶ್ಲೋಕದ 1ನೇ ಪಂಕ್ತಿ, ಮೈ ಚಾನನ್ಯ ಯೋಗೇನ ಭಕ್ತಿರವ್ಯ ವಿಚಾರಣೆ. ಜ್ಞಾನದ ಪ್ರಕ್ರಿಯೆಯು ಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮುಕ್ತಾಯವಾಗುತ್ತೆ. ಆದ್ದರಿಂದ ಭಗವಂತನ ದಿವ್ಯ ಸೇವೆಯ ಬಳಿ ಸಾರದೆ ಅಥವಾ ಬಳಿ ಸಾರಲು ಸಾಧ್ಯವಾಗದೆ ಇರುವವನಿಗೆ ಉಳಿದ 19 ಅಂಶಗಳು ಲೆಕ್ಕಕ್ಕೆ ಬರುವುದಿಲ್ಲ. ಸೊ ಯಾವುದೆಲ್ಲ ಅಂತ ನಾವು ತಿಳ್ಕೊಂಡಿದ್ದು, ನಮ್ರತೆ, ಜಂಬ ಇಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ. ಸೊ ಇದೆಲ್ಲ ಹೀಗೆ ಇದಿಷ್ಟು ವಿಷಯಗಳನ್ನು ಭಗವಂತ ಹೇಳ್ತಾರೆ, 19 ವಿಷಯಗಳನ್ನು. ಸೊ ಭಕ್ತಿ ಇರುವವನಿಗೆ ಈ 19 ಗುಣಗಳು ತನ್ನಿಂತಾನೇ ಬರುತ್ತವೆ ಅಂಥೇಳಿ ಶ್ರೀಮದ್ ಭಾಗವತದಲ್ಲಿ ಹೇಳಿದ ಹಾಗೆ, ಯಸ್ಯಾಸಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ. ಭಕ್ತಿ ಸೇವೆಯ ಹಂತವನ್ನು ತಲುಪಿದವನಲ್ಲಿ ಜ್ಞಾನದ ಎಲ್ಲ ಸದ್ಗುಣಗಳು ಬೆಳೆಯುತ್ತವೆ. 8ನೇ ಶ್ಲೋಕದಲ್ಲಿ ಹೇಳಿರುವಂತೆ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು. ಭಕ್ತಿ ಸೇವೆಯನ್ನು ಸ್ವೀಕರಿಸಿದವನಿಗೂ ಸಹ ಇದು ಅತ್ಯಂತ ಮುಖ್ಯ. ಮನುಷ್ಯನು ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ದಿವ್ಯ ಜೀವನ ಪ್ರಾರಂಭವಾಗುತ್ತೆ. ಸೊ ಗುರುವಿನ ಅರ್ಹತೆ ಏನು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಜ್ಞಾನದ ಈ ಪ್ರಕ್ರಿಯೆಯೇ ವಾಸ್ತವವಾದ ಮಾರ್ಗ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಇದರಾಚೆ ಊಹಿಸಿದ್ದೆಲ್ಲ ಅಸಂಬದ್ಧವಾದದ್ದು. ಇಲ್ಲಿ ರೂಪರೇಖೆ ಪಡೆದಿರುವ ಜ್ಞಾನದ ವಿಷಯ ಹೇಳುವುದಾದರೆ ಅಂಶಗಳ ವಿಷಯಗಳನ್ನು ಹೀಗೆ ವಿಶ್ಲೇಷಿಸಬಹುದು. ನಮ್ರತೆ ಎಂದರೆ ಇತರರಿಂದ ಗೌರವ ಪಡೆಯುವ ತೃಪ್ತಿಗಾಗಿ ಮನುಷ್ಯನು ಕಾತರನಾಗದೇ ಇರುವಂಥದ್ದು. ಬದುಕಿನ ಐಹಿಕ ಪರಿಕಲ್ಪನೆಯಿಂದಾಗಿ ನಾವು ಇತರರಿಂದ ಗೌರವವನ್ನು ಪಡೆಯಲು ಬಹುಕಾತರರಾಗಿರುತ್ತೇವೆ. ಆದರೆ ತಾನು ಈ ದೇಹವಲ್ಲ ಎಂದು ತಿಳಿದಿರುವ ಪರಿಪೂರ್ಣ ಜ್ಞಾನವಿರುವ ಮನುಷ್ಯನ ದೃಷ್ಟಿಯಲ್ಲಿ ಗೌರವವಾಗಲಿ ಅಗೌರವವಾಗಲಿ ಈ ದೇಹಕ್ಕೆ ಸಂಬಂಧಿಸಿದ್ದರೆ ನಿಷ್ಪ್ರಯೋಜಕ. ಈ ಲೌಕಿಕ ಮೋಸಕ್ಕಾಗಿ ಮನುಷ್ಯ ತವಕ ಪಡಬಾರದು. ತಮ್ಮ ಧಾರ್ಮಿಕತೆಗಾಗಿ ಕೀರ್ತಿವಂತರಾಗಬೇಕೆಂದು ಜನರಿಗೆ ಬಹು ಕಾತರ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ನಾವು ಕಾಣುವುದು ಇದು. ಧರ್ಮದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಕೆಲವೊಮ್ಮೆ ಮನುಷ್ಯನು ವಾಸ್ತವವಾಗಿ ಧಾರ್ಮಿಕ ತತ್ವಗಳನ್ನು ಅನುಸರಿಸದಿರುವ ಯಾವುದೋ ಗುಂಪನ್ನು ಪ್ರವೇಶಿಸ್ತಾನೆ. ಅನಂತರ ತಾನೊಬ್ಬ ಧಾರ್ಮಿಕ ಮಾರ್ಗದರ್ಶಿ ಎಂದು ಜಾಹೀರಾತು ಮಾಡಿಕೊಳ್ಳಲು ಬಯಸುತ್ತಾನೆ. ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ ಹೇಳುವುದಾದರೆ ಮನುಷ್ಯನು ತಾನು ಎಷ್ಟು ದೂರ ಪ್ರಗತಿ ಹೊಂದಿದ್ದೇನೆ ಎಂದು ನೋಡಿಕೊಳ್ಳಲು ಒಂದು ಪರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಈ ಅಂಶಗಳಿಂದ ಅವನು ತೀರ್ಮಾನಿಸಿಕೊಳ್ಳಬಹುದು. ಅಹಿಂಸೆ ಎಂದರೆ ದೇಹವನ್ನು ಕೊಲ್ಲದಿರುವುದು ಅಥವಾ ನಾಶ ಮಾಡದಿರುವುದು ಎಂದು ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಅಹಿಂಸೆ ಅಂದರೆ ಇತರರಿಗೆ ನೋವನ್ನು ಉಂಟು ಮಾಡದೇ ಇರುವುದು ಕೂಡ ಅಹಿಂಸೆ ಆಗುತ್ತೆ. ಸಾಮಾನ್ಯವಾಗಿ ಜನರು ಅಜ್ಞಾನದಿಂದ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ಬಿದ್ದಿದ್ದಾರೆ ಮತ್ತು ಅವರು ನಿರಂತರವಾಗಿ ಐಹಿಕ ನೋವುಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ಜನರನ್ನು ಆಧ್ಯಾತ್ಮಿಕ ಜ್ಞಾನಕ್ಕೆ ಏರಿಸದಿದ್ದರೆ ಸೊ ಮನುಷ್ಯ ಹಿಂಸೆಯನ್ನು ಆಚರಿಸ್ತಾ ಇರುವ ಹಾಗೆ ಜನರಿಗೆ ಜ್ಞಾನೋದಯವಾಗಿ ಅವರು ಈ ಐಹಿಕ ತೊಡಕನ್ನು ಬಿಡಲು ಸಾಧ್ಯವಾಗುವಂತೆ ಅವರಿಗೆ ನಿಜವಾದ ಜ್ಞಾನವನ್ನು ಹಂಚಿಕೊಡಲು ಮನುಷ್ಯನು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ತಾಳ್ಮೆ ಅಂದರೆ ಅಪಮಾನವನ್ನು ಅಗೌರವವನ್ನು ತಡೆದುಕೊಳ್ಳುವುದನ್ನು ಅಭ್ಯಾಸ ಮಾಡುವುದು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿಯುವುದರಲ್ಲಿ ನಿರತನಾದವನಿಗೆ ಇತರರಿಂದ ಎಷ್ಟೋ ಅಪಮಾನಗಳು ಅಗೌರವವೂ ಆಗುತ್ತದೆ. ಐಹಿಕ ಪ್ರಕೃತಿಯ ರಚನೆಯೇ ಇಂತಹದು. ಆದ್ದರಿಂದ ಇದು ನಿರೀಕ್ಷಿಸಬೇಕಾದದ್ದೇ. 5 ವರ್ಷ ವಯಸ್ಸಿನ ಹುಡುಗ ಪ್ರಹ್ಲಾದ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ತೊಡಗಿದ್ದ. ಅವನ ತಂದೆ ಅವನ ಭಕ್ತಿಗೆ ವಿರೋಧಿಯಾದಾಗ
ಹುಡುಗನಿಗೆ ಅಪಾಯವಾಯಿತು. ಅವನ ತಂದೆ ಅವನನ್ನು ಕೊಲ್ಲಲು ಅನೇಕ ರೀತಿಗಳಲ್ಲಿ ಪ್ರಯತ್ನಿಸಿದ. ಆದರೆ ಪ್ರಹ್ಲಾದ ಅದನ್ನು ಸಹಿಸಿಕೊಂಡ. ಹೀಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿನ ಪ್ರಗತಿಗೆ ಎಷ್ಟೋ ಅಡ್ಡಿಗಳಿರಬಹುದು, ಆದರೆ ನಾವು ಸಹನೆಯಿಂದ ಇರಬೇಕು ಮತ್ತು ದೃಢ ಸಂಕಲ್ಪದಿಂದ ನಮ್ಮ ಪ್ರಗತಿಯನ್ನು ಮುಂದುವರಿಸಬೇಕು. ಸರಳತೆ ಎಂದರೆ ಮನುಷ್ಯ ಲೌಕಿಕ ಚಾಣಾಕ್ಷತನವಿಲ್ಲದೆ ಶತ್ರುವಿಗೂ ಸತ್ಯವನ್ನು ಹೇಳಿಬಿಡುವಷ್ಟು ನೇರವಾದ ನಡತೆ. ವ್ಯಕ್ತಿ ಗುರುವನ್ನು ಸ್ವೀಕರಿಸುವುದು ಅತ್ಯಗತ್ಯ. ಯಾಕೆಂದರೆ ಒಬ್ಬ ಸದ್ಗುರುವಿನ ಉಪದೇಶವಿಲ್ಲದೆ, ಸದ್ಗುರು ಅಂದರೆ ಇಲ್ಲಿ ನಿಜವಾದ ಗುರು ಅಂತೇಳಿ, ಮನುಷ್ಯ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲಾರ. ಅತ್ಯಂತ ನಮ್ರತೆಯಿಂದ ಗುರುವಿನ ಬಳಿಗೆ ಹೋಗಿ ಗುರುವಿನ ಸೇವೆಯನ್ನು ಮಾಡುವುದರಿಂದ ಗುರು ಶಿಷ್ಯನಿಗೆ ಆಶೀರ್ವಾದವನ್ನು ಅನುಗ್ರಹಿಸ್ತಾನೆ. ಗುರುವಾದವನು ಕೃಷ್ಣನ ಪ್ರತಿನಿಧಿಯಾಗಿರುತ್ತಾನೆ. ಆದ್ದರಿಂದ ಆತನು ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡಿದರೆ ಶಿಷ್ಯ ನಿಯಂತ್ರಕ ತತ್ವಗಳನ್ನು ಪರಿಪಾಲಿಸದೆ ಕೂಡಲೇ ಪ್ರಗತಿಯನ್ನು ಸಾಧಿಸುತ್ತಾನೆ. ಅಥವಾ ಯಾವುದೇ ಹಿಂಜರಿಕೆ ಇಲ್ಲದೆ ಗುರುವಿನ ಸೇವೆ ಮಾಡಿದವನಿಗೆ ನಿಯಂತ್ರಕ ತತ್ವಗಳು ಇನ್ನೂ ಸುಲಭವಾಗುತ್ತವೆ. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಶುಚಿತ್ವವು ಅಗತ್ಯ. ಶುಚಿತ್ವದಲ್ಲಿ ಎರಡು ಬಗೆಗಳು, ಬಹಿರಂಗ ಮತ್ತು ಅಂತರಂಗ. ಬಹಿರಂಗ ಶುಚಿತ್ವ ಎಂದರೆ ಸ್ನಾನ ಮಾಡುವುದು. ಆದರೆ ಅಂತರಂಗ ಶುಚಿತ್ವ ಮಾಡಬೇಕಂತಿದ್ರೆ ಮನುಷ್ಯ ಸದಾ ಭಗವಂತನನ್ನು ಕುರಿತು ಚಿಂತಿಸಬೇಕು ಮತ್ತು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಇದು ಸಂಚಿತವಾದ ಹಿಂದಿನ ಕರ್ಮಗಳನ್ನು ಮನಸ್ಸಿನಿಂದ ತೊಡೆದು ಹಾಕಿ ಸ್ವಚ್ಛಗೊಳಿಸುತ್ತೆ. ಇನ್ನು ಸ್ಥೈರ್ಯ. ಸ್ಥೈರ್ಯವೆಂದರೆ ಮನುಷ್ಯ ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯಲು ಮಾಡಬೇಕಾದ ದೃಢ ಮನಸ್ಸು. ದೃಢ ಮನಸ್ಸಿಲ್ಲದೆ ಮನುಷ್ಯ ವಾಸ್ತವವಾದ ಪ್ರಗತಿಯನ್ನು ಸಾಧಿಸಲಾರ. ಆತ್ಮ ಸಂಯಮವೆಂದರೆ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವ ಏನನ್ನ ಕೂಡ ಮನುಷ್ಯ ಒಪ್ಪಿಕೊಳ್ಬಾರದು. ಇದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ವಿರುದ್ಧವಾದದ್ದು ಏನೇ ಆಗಲಿ ಅದನ್ನು ತಿರಸ್ಕರಿಸಬೇಕು. ಇದು ನಿಜವಾದ ತ್ಯಾಗ. ಇಂದ್ರಿಯಗಳ ಬಲ ಎಷ್ಟೆಂದರೆ ಅವು ಯಾವಾಗಲೂ ಇಂದ್ರಿಯ ತೃಪ್ತಿಗಾಗಿ ಕಾತರರಾಗಿರುತ್ತವೆ. ಅನಗತ್ಯವಾದ ಈ ಬಯಕೆಗಳನ್ನು ತೃಪ್ತಿಪಡಿಸಬಾರದು. ಮನುಷ್ಯ ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯಲು ತನ್ನ ಕರ್ತವ್ಯವನ್ನು ಮಾಡಲು ಸಾಧ್ಯವಾಗುವಂತೆ ದೇಹವನ್ನು ಯೋಗ್ಯ ಸ್ಥಿತಿಯಲ್ಲಿ ಇಡುವುದರಲ್ಲಿ ಇಂದ್ರಿಯಗಳ ತೃಪ್ತಿಯನ್ನು ಕಂಡುಕೊಳ್ಳಬೇಕು. ಬಹುಮುಖ್ಯವಾದ ಮತ್ತು ನಿಯಂತ್ರಿಸಲು ಸಾಧ್ಯವಿಲ್ಲದ ಇಂದ್ರಿಯ ನಾಲಗೆ. ನಾಲಗೆಯನ್ನು ನಿಯಂತ್ರಿಸಲು ಸಾಧ್ಯವಾದರೆ ಉಳಿದ ಇಂದ್ರಿಯಗಳನ್ನು ನಿಯಂತ್ರಿಸುವ ಎಲ್ಲ ಸಾಧ್ಯತೆ ಇರುತ್ತದೆ. ನಾಲಗೆಯ ಕೆಲಸ ರುಚಿ ನೋಡುವುದು ಮತ್ತು ಮಾತನಾಡುವುದು. ಆದ್ದರಿಂದ ವ್ಯವಸ್ಥಿತ ನಿಯಂತ್ರಣದಿಂದ ನಾಲಿಗೆ ಸದಾ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದರಲ್ಲಿ ಮತ್ತು ಹರೇ ಕೃಷ್ಣ ಸಂಕೀರ್ತನೆಯಲ್ಲಿ ತೊಡಗಿರುವಂತೆ ಮಾಡಬೇಕು. ಕಣ್ಣುಗಳ ವಿಷಯ ಹೇಳುವುದಾದರೆ ಭಗವಂತನ ಸುಂದರ ರೂಪವನ್ನು, ಕೃಷ್ಣನ ಸುಂದರ ರೂಪವನ್ನು ಬಿಟ್ಟು ಅಂದರೆ ಬೇರನ್ನು ನೋಡಲು ಅವಕಾಶ ಮಾಡಬಾರ್ದು. ಭಗವಂತನ ಸುಂದರ ರೂಪವನ್ನು ನಮ್ಮ ಕಣ್ಣುಗಳಿಂದ ನಾವು ತುಂಬಿಕೊಳ್ಬೇಕು. ಹೀಗೆ ಕಿವಿಗಳು ಭಗವಂತನ ವಿಷಯವನ್ನು ಕೇಳುವುದರಲ್ಲಿ ನಿರತವಾಗಿರಬೇಕು. ಇದು ಭಕ್ತಿ ಸೇವೆಯ ಪ್ರಕ್ರಿಯೆ. ಇಲ್ಲಿ ಭಗವದ್ಗೀತೆಯು ಭಕ್ತಿ ಸೇವೆಯ ವಿಜ್ಞಾನವನ್ನು ಹೇಳುತ್ತಿದೆ ಅಷ್ಟೇ ಅಂತ ಅರ್ಥ. ಭಕ್ತಿ ಸೇವೆಯೇ ಮುಖ್ಯವಾದ ಮತ್ತು ಏಕೈಕವಾದ ಗುರಿ. ಭಗವದ್ಗೀತೆಯ ಬುದ್ಧಿಹೀನ ವ್ಯಾಖ್ಯಾನಕಾರರು ಓದುವವನ ಮನಸ್ಸನ್ನು ಬೇರೆ ವಿಷಯಗಳ ಕಡೆಗೆ ತಿರುಗಿಸಲು ಪ್ರಯತ್ನಿಸ್ತಾರೆ. ಆದರೆ ಭಗವದ್ಗೀತೆಯಲ್ಲಿ ಭಕ್ತಿ ಸೇವೆಯನ್ನು ಬಿಟ್ಟು ಅಂದರೆ ಭಕ್ತಿ ಸೇವೆಯನ್ನೇ ತುಂಬ ಮುಖ್ಯ ವಾದ ವಿಷಯ ಅಂತ ಹೇಳಿದೆ. ಜ್ಞಾನ ಮತ್ತು ಕರ್ಮಗಳು ಕೂಡ ಭಕ್ತಿಯನ್ನು ಸಾಧಿಸೋದಕ್ಕೆ ಸಹಾಯವನ್ನು ಮಾಡುತ್ತವೆ. ಮಿಥ್ಯಾಹಂಕಾರ ಅಂದರೆ ಈ ದೇಹವೇ ತಾನು ಅಂತ ಒಪ್ಪಿಕೊಳ್ಳುವಂಥದ್ದು. ಮನುಷ್ಯನಿಗೆ ತಾನು ದೇಹವಲ್ಲ ಆತ್ಮ ಎಂದು ಅರ್ಥವಾದಾಗ ನಿಜವಾದ ಅಹಂಭಾವಕ್ಕೆ ಅವನು ಬರುತ್ತಾನೆ. ಅಹಂ ಎನ್ನುವುದು ಇದೆ, ಮಿಥ್ಯವಾದ ಅಹಂಭಾವವನ್ನು ಖಂಡಿಸಿದೆ. ನಿಜವಾದ ಅಹಂಭಾವವನ್ನಲ್ಲ. ವೇದ ಸಾಹಿತ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್, ನಾನು ಆತ್ಮ ಎಂದು ಹೇಳಿದೆ. ಈ ನಾನು ಇದ್ದೇನೆ ಅದು ಆತ್ಮದ ಅರಿವು ಎನ್ನುವುದು ಆತ್ಮ ಸಾಕ್ಷಾತ್ಕಾರದ ಮುಕ್ತ ಹಂತದಲ್ಲಿ ಕೂಡ ಇರುತ್ತೆ. ನಾನು ಇದ್ದೇನೆ ಎನ್ನುವ ಅರಿವು ಅಹಂ, ಆದರೆ ನಾನು ಇದ್ದೇನೆ ಎನ್ನುವ ಅರಿವನ್ನು ಈ ಹುಸಿ ದೇಹಕ್ಕೆ ಅನ್ವಯಿಸಿದಾಗ ಅದು ಹುಸಿ ಅಹಂಭಾವ. ಆತ್ಮದ ಅರಿವನ್ನು ವಾಸ್ತವತೆಗೆ ಅನ್ವಯಿಸಿದಾಗ ಅದು ನಿಜವಾದ ಅಹಂ. ನಾವು ನಮ್ಮ ಅಹಂಭಾವವನ್ನು ಬಿಟ್ಟು ಬಿಡಬೇಕು ಎಂದು ಕೆಲವು ತತ್ವಶಾಸ್ತ್ರಜ್ಞರು ಹೇಳುತ್ತಾರೆ. ಆದರೆ ನಾವು ಅಹಮನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಯಾಕೆಂದರೆ ಅಹಂ ಅನ್ನುವಂಥದ್ದು ಪ್ರತ್ಯೇಕ ವ್ಯಕ್ತಿತ್ವ. ದೇಹದೊಡನೆ ಹುಸಿಯಾಗಿ ಗುರುತಿಸಿಕೊಳ್ಳುವುದನ್ನು ಬಿಡಬೇಕು.

ಇದುವರೆಗೆ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. सरोज खान हिंदी चित्रपट सृष्टीतील नृत्य कोरिओग्राफर, राष्ट्रीय चित्रपट पुरस्कार प्राप्त यांची आज पुण्यतिथी. योगेश कुमार सबरवाल भारताचे 36वे सरन्यायाधीश यांची पुण्यतिथी आजच. संत नामदेव भारतीय संत यांची पुण्यतिथी आजच्याच दिवशी. राजकुमार ज्यांना आपण जानी नावानं ओळखतो, भारतीय चित्रपट अभिनेते यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜಗುರು ಇವರಿಂದ ಸಂಗೀತ ಕಾರ್ಯಕ್ರಮ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು ಕೇಲಿ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ. ಕೇಳುಗರೇ, ಇವತ್ತು ನಾವು ಚರ್ಚಿಸುವಂಥ ವಿಷಯ ಮಾನಸಿಕ ಖಿನ್ನತೆ ಮತ್ತು ಅದರ ಆಯುರ್ವೇದ ಪರಿಹಾರ. ಸಮಾಜದಲ್ಲಿ ನಾವು ನೋಡಿದಾಗ ಖಿನ್ನತೆ ಒಂದು ಸಾಮಾನ್ಯ ಕಂಡುಬರುವಂಥ ಕಾಯಿಲೆ. ಇದನ್ನು ನಾವು ಇಂಗ್ಲೀಷಲ್ಲಿ ಡಿಪ್ರೆಷನ್ ಅಂತ ಕೂಡ ಕರಿತೀವಿ. ಈ ಒಂದು ಕಾಯಿಲೆ ಮಕ್ಕಳಲ್ಲಿ ಕೂಡ ಬರುವ ಚಾನ್ಸಸ್ಗಳಿರುತ್ತೆ, ಮಧ್ಯ ವಯಸ್ಕರಲ್ಲೂ ಇರುತ್ತೆ, ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಕಾಯಿಲೆ ಬರುವ ಚಾನ್ಸಸ್ಗಳಿರುತ್ತೆ. ನಾವೊಂದು ಪ್ರಾಕ್ಟೀಸಲ್ಲಿ ನೋಡಿದಾಗ ಸುಮಾರು ಒಂದು 8-10% ಜನರಲ್ಲಿ ಈ ಒಂದು ಖಿನ್ನತೆ ಕಂಡುಬರುತ್ತೆ. ಸೊ ಈ ಒಂದು ಖಿನ್ನತೆಗೆ ಹಲವಾರು ಕಾರಣಗಳು ಇರುತ್ತೆ. ಒಂದು ವಂಶ ಪಾರಂಪರೆಯಲ್ಲಿ ಬರುವಂಥ ಒಂದು ಕಾರಣಗಳಿರ್ಬೋದು, ಇನ್ನೊಂದು ಯಾವುದೇ ಥರದ ಮಾನಸಿಕ ಒತ್ತಡ ಇದ್ದರೆ ಇದು ಒಂದು ಖಿನ್ನತೆ ಬರೋ ಚಾನ್ಸ್ಗಳಿರುತ್ತೆ. ಯಾವುದೇ ಒಂದು ನಾವು ನಮ್ಮಲ್ಲಿ ಯಾರೋ ಕಳ್ಕೊಂಡ್ರೆ ಅಥವಾ ನಮ್ಮದೇ ಜಾಬ್ ಚೇಂಜ್ ಆದರೆ ಅಥವಾ ಯಾವುದೋ ಹೊಸ ಒಂದು ಆಪರ್ಚುನಿಟಿ ಬಂದಾಗ ಎಲ್ಲರಿಗೂ ಈ ಥರ ಖಿನ್ನತೆ ಬರುವ ಚಾನ್ಸ್ಗಳಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ದೇಹದಲ್ಲಿ ಕೆಲವು ಕೆಮಿಕಲ್ಸ್ಗಳು ಅಥವಾ ನಮ್ಮ ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಮುಖ್ಯವಾಗಿ ಸೆರೋಟಿನಿನ್, ಡೋಪಾಮೈನ್, ಇದರ ವೈಪರೀತ್ಯದಿಂದ ಕೂಡ ಖಿನ್ನತೆ ಬರುವ ಚಾನ್ಸ್ಗಳಿರುತ್ತೆ. ಮತ್ತು ಇನ್ನೊಂದು, ಕೆಲವೊಮ್ಮೆ ಯಾವುದೇ ಒಂದು ಅನಿರ್ದಿಷ್ಟ ಕಾರಣ ಇಲ್ಲದೆ ಕೂಡ ಈ ಒಂದು ಕಾಯಿಲೆ ಬರುವ ಚಾನ್ಸ್ಗಳಿರುತ್ತೆ. ಸೊ ಈ ಒಂದು ಖಿನ್ನತೆಯಲ್ಲಿ ಬೇರೆ ಬೇರೆ ಥರದ ಖಿನ್ನತೆಗಳಿದೆ. ಒಂದು ಮೈಲ್ಡ್ ಡಿಪ್ರೆಷನ್, ಇನ್ನೊಂದು ಮಾಡರೇಟ್ ಡಿಪ್ರೆಷನ್ ಮತ್ತು ಸಿವಿಯರ್ ಡಿಪ್ರೆಷನ್. ಅಂದರೆ ಮೈಲ್ಡ್ ಡಿಪ್ರೆಷನ್ ಅಂದರೆ ಈ ಸಿಂಪ್ಟಮ್ಗಳು ತುಂಬ ಕಮ್ಮಿ ಸ್ತರದಲ್ಲಿ ಇರುತ್ತೆ. ಅದೇ ಸಿವಿಯರ್ ಡಿಪ್ರೆಷನಲ್ಲಿ ಅವರಿಗೆ ಈ ಒಂದು ಕಾಯಿಲೆಯ ಸಿಂಪ್ಟಮ್ಸ್ ಜೊತೆ ಅವರಿಗೆ ಒಂದು ಸೂಸೈಡ್ ಅಥವಾ ಆತ್ಮಹತ್ಯೆಯ ಒಂದು ಯೋಚನೆಗಳು ಕೂಡ ಬರೋ ಚಾನ್ಸ್ಗಳಿರುತ್ತೆ. ಸೊ ಇಂಥ ಕಾಯಿಲೆಗಳಲ್ಲಿ ಯಾವ ಯಾವ ಥರದಲ್ಲಿ ಒಂದು ಲಕ್ಷಣಗಳು ಕಂಡು ಬರುತ್ತೆ ಅಂತ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಮುಖ್ಯವಾಗಿ ಇದರಲ್ಲಿ ನಮಗೆ ಕಂಡು ಬರುವಂಥ ಲಕ್ಷಣಗಳೇನೆಂದರೆ, ಯಾವಾಗಲೂ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ, ಯಾವುದೇ ಕೆಲಸದಿಂದ ಖುಷಿ ಕೊಡಲ್ಲ ಅವರಿಗೆ, ಅದ್ರ ಜೊತೆ ಯಾರ ಜೊತೆ ಬೆರಲಿಕ್ಕೆ ಇಷ್ಟಪಡೋದಿಲ್ಲ, ಒಂಟಿತನ ಅವರಿಗೆ ಕಾಡ್ತಾ ಇರುತ್ತೆ, ಮತ್ತು ಊಟದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ, ನಿದ್ದೆ ಸರಿಯಾಗಿ ಬರೋದಿಲ್ಲ. ಸೊ ಇಂಥ ಒಂದು ಅದನ್ನು 3 ಶಬ್ದದಲ್ಲಿ ಹೇಳ್ತಾರೆ, ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್, ವರ್ತ್ಲೆಸ್ ಅಂತ ಹೇಳ್ತಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ಆಸಕ್ತಿ ಇರೋದಿಲ್ಲ, ನನಗೇನು ಏನು ಪ್ರಯೋಜನ ಇಲ್ಲ, ನನ್ನಿಂದ ಏನು ಪ್ರಯೋಜನ ಇಲ್ಲ, ನನ್ನ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ತುಂಬಾ ನಕಾರಾತ್ಮಕವಾದ ಯೋಚನೆಗಳು ಅವರಲ್ಲಿ ಕಂಡುಬರುತ್ತೆ. ಸೊ ಇದೊಂದು ಮುಖ್ಯವಾದ ಕಾರಣ. ಇನ್ನೊಂದು ಏನಂದರೆ, ಯಾವ ಒಂದು ಕೆಲಸದಲ್ಲಿ ಅವರಿಗೆ ಮುಂಚೆ ಆಸಕ್ತಿ ಇರ್ತಿತ್ತು, ಅಥವಾ ನಾವೊಂದು ಟ್ರಾವೆಲಿಂಗ್ ತುಂಬ ಇಷ್ಟ ಆಗ್ತಾಯಿತ್ತು, ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ ಆಗ್ತಿತ್ತು, ಹಾಡು ಕೇಳೋದು ಇಷ್ಟ ಆಗ್ತಿತ್ತು, ಫ್ರೆಂಡ್ಸ್ ಜೊತೆ ಮಾತಾಡೋದು ಇಷ್ಟ ಆಗ್ತಿತ್ತು, ಈಗ ಯಾವುದೇ ಥರದ ಒಂದು ಸಾರ್ವಜನಿಕ ಸಂಪರ್ಕದಲ್ಲಿ ನಂಗೆ ಬರಲಿಕ್ಕೆ ಇಷ್ಟ ಆಗೋದಿಲ್ಲ, ಇದೊಂದು ಮುಖ್ಯವಾದ ಕಾರಣಗಳು. ಮತ್ತು ಅವ್ರ ನಿದ್ದೆಯಲ್ಲಿ ಕೂಡ ವ್ಯತ್ಯಾಸ ಬರೋ ಚಾನ್ಸ್ಗಳಿರುತ್ತೆ. ನಿದ್ದೆ ಒಂದೇ ತುಂಬ ಜಾಸ್ತಿ ನಿದ್ದೆ ಮಾಡ್ತಾ, ಇಲ್ಲಾಂದರೆ ನಿದ್ದೆ ತೀರಾ ಬರೋದಿಲ್ಲ, ಇದು ಕೂಡ ಖಿನ್ನತೆಯಲ್ಲಿ ಕಂಡು ಬರುವಂಥ ಇದಕ್ಕೆ ಇರುವಂಥ ಲಕ್ಷಣಗಳು. ಇದಕ್ಕೆ ಸಾಮಾನ್ಯವಾಗಿ ನಾವು ವೆಸ್ಟರ್ನ್ ಮೆಡಿಸಿನ್ಸಲ್ಲಿ ಇದಕ್ಕೆ ಚಿಕಿತ್ಸೆ ನೋಡೋದಾದರೆ, ಇದಕ್ಕೆ 3 ಥರದ ಚಿಕಿತ್ಸೆಗಳು ಲಭ್ಯ ಇರುತ್ತೆ. ಒಂದು ಮಾತ್ರೆಗಳು, ಇದರಲ್ಲಿ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಮಾತ್ರೆಗಳು ತಗೊಳ್ಳುವಂಥದ್ದು. ಇನ್ನೊಂದು ಶಾಕ್ ಟ್ರೀಟ್ಮೆಂಟ್ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಯಾವಾಗ ಈ ಒಂದು ಸಿಂಪ್ಟಮ್ಗಳು ತುಂಬ ಜಾಸ್ತಿನೇ ಇರುತ್ತೆ ಆವಾಗ ಒಂದು ಶಾಕ್ ಟ್ರೀಟ್ಮೆಂಟ್ ಅಂತ 3 ಅಥವಾ 5 ಸಿಟ್ಟಿಂಗ್ಸ್ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇನ್ನೊಂದು ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಸ್ಟ್. ಸೊ ಈ ಒಂದು 3 ಚಿಕಿತ್ಸೆ ನಮ್ಮ ಮಾಡರ್ನ್ ಮೆಡಿಸಿನ್ಸಲ್ಲಿ ಲಭ್ಯ ಇರುತ್ತೆ. ಇದರದೇ ಆದಂಥ ಒಂದು ಇಂಡಿಕೇಷನ್ಗಳು ಕೂಡ ಇರುತ್ತೆ, ಬಟ್ ಅದೇ ರೀತಿ ಅದರದ್ದು ಆದಂಥ ದುಷ್ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಹಾಗಾಗಿ ಇದರಿಂದ ಬಿಟ್ಟು ಬೇರೆ ಏನು ಚಿಕಿತ್ಸೆ ಇದೆ ಅಂತ ಜನರು ಯಾವಾಗಲೂ ನೋಡ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಈ ಆಯುರ್ವೇದದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಅದು ಕೂಡ ನಮ್ಮ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಕೇಲಿ ಆಸ್ಪತ್ರೆ ಶಹಾಪುರ್ ಬೆಳಗಾವಿಯಲ್ಲಿ ಉತ್ತಮವಾದ ಸೌಲಭ್ಯಗಳಿರುತ್ತೆ. ನುರಿತ ವೈದ್ಯರು ಲಭ್ಯ ಇದ್ದಾರೆ, ಎಲ್ಲ ಥರದ ಚಿಕಿತ್ಸೆ ಸವಲತ್ತುಗಳು ಇಲ್ಲಿ ಲಭ್ಯ ಇದೆ. ಸೊ ಇಲ್ಲಿ ನೀವು ಇಂಥ ಯಾವುದೇ ಚಿಕಿತ್ಸೆ ಅಥವಾ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಖಂಡಿತ ಇಲ್ಲಿಗೆ ಬನ್ನಿ, ನಿಮಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಮ್ಮ ವೈದ್ಯರು ನೀಡ್ತಾರೆ. ಸೊ ಇದಕ್ಕೆ ಚಿಕಿತ್ಸೆ ಯಾವ ಥರ ಲಭ್ಯ ಇದೆ ಅಂತ ನಾವು ಗಮನಿಸಿದಾಗ ಅದರಲ್ಲಿ ಬೇರೆ ಬೇರೆ ಥರದ ಚಿಕಿತ್ಸೆಗಳಿದೆ. ಒಂದು, ಇಲ್ಲಿ ಬಂದು ಅಡ್ಮಿಟ್ ಆಗಿ ತೀರಾ ತೀವ್ರತೆ ತೊಂದರೆ ಇದ್ದಾಗ ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದರಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಅದರಲ್ಲಿ ನಿಮ್ಮ ದೇಹ ಶುದ್ಧಿ ಮಾಡುವಂಥ ಚಿಕಿತ್ಸೆಗಳು, ವಾಂತಿ ಮಾಡಿಸುವಂಥದ್ದು, ಬೇದಿಗೆ ಔಷಧಿ ಕೊಡುವಂಥದ್ದು, ಅಥವಾ ಎನಿಮಾ ಚಿಕಿತ್ಸೆ ಕೊಡುವಂಥದ್ದು, ಅಥವಾ ಮೂಗಿಂದ ಔಷಧಿ, ಅದನ್ನು ನಸ್ಯ ಚಿಕಿತ್ಸೆ ಅಂತ ಕೂಡ ಹೇಳ್ತಾರೆ. ಇದೊಂದು ಚಿಕಿತ್ಸೆಗಳು ಲಭ್ಯ ಇರುತ್ತೆ. ಇದರಿಂದ ದೇಹದಲ್ಲಿ ಶೋಧನೆ ಮಾಡಿ ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ ಆಗುತ್ತೆ. ಹಾಗಾಗಿ ಈ ಸಿಂಪ್ಟಮ್ಸ್ಗಳು ಕಮ್ಮಿ ಆಗೋ ಚಾನ್ಸ್ಗಳಿರುತ್ತೆ.
ಇನ್ನು ಏನಂದರೆ ಹಲವಾರು ಥರದ ಔಷಧಿಗಳ ಲಭ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ಘೃತ ಅಥವಾ ತುಪ್ಪ ಆಧಾರಿತ ಔಷಧಿಯ ಲಭ್ಯ ಇರುತ್ತೆ. ಮತ್ತು ಅದೇ ಥರದ ಟ್ಯಾಬ್ಲೆಟ್ಗಳು, ಚೂರ್ಣಗಳು, ಕಷಾಯಗಳು, ಅರಿಷ್ಟಗಳು, ಬೇರೆ ಬೇರೆ ಕಂಡೀಷನ್ಸ್ ಪ್ರಕಾರ ಇಲ್ಲಿ ವೈದ್ಯರು ನಿಮ್ಮನ್ನು ತಪಾಸಣೆ ಮಾಡಿ ಅವರ ಜೊತೆ ಈ ಔಷಧಿ ಕೂಡ ಕೊಡ್ತಾರೆ. ಇದರಲ್ಲಿ ಕೂಡ ತುಂಬ ಸಂಶೋಧನೆ ಕೂಡ ಆಗಿರುವಂಥ ಚಿಕಿತ್ಸೆ ಕೂಡ ಲಭ್ಯ ಆಗಿರುತ್ತೆ. ಅದರ ಜೊತೆಗೆ ಆಪ್ತ ಸಮಾಲೋಚನೆ, ಯಾಕಂದರೆ ನಮಗೆ ಈ ಒಂದು ಖಿನ್ನತೆಗೆ ಏನು ಕಾರಣ, ಅದು ಯಾಕೆ ಆಗ್ತಿದೆ ಅಂತ ಕರೆಕ್ಟಾಗಿ ವಿವರಣೆ ಮಾಡಿಕೊಂಡು ಅನಾಲಿಸಿಸ್ ಮಾಡಬೇಕಾಗತ್ತೆ. ಇದಕ್ಕೆ ನಮ್ಮ ವೈದ್ಯರು ಲಭ್ಯ ಇದ್ದಾರೆ. ಅದರಿಂದ ಅವ್ರ ಜೊತೆ ನೀವು ದಯವಿಟ್ಟು ಭೇಟಿ ನೀಡಿ, ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಅವ್ರ ಜೊತೆ ಸಂಪರ್ಕ ಮಾಡಿದ್ರೆ ಖಂಡಿತ ನಿಮಗೆ ಅವರು ಮಾರ್ಗದರ್ಶನ ನೀಡ್ತಾರೆ. ಬರೀ ಆಪ್ತ ಸಮಾಲೋಚನೆಯಲ್ಲಿ ಅವರೇನಂದ್ರೆ ನಿಮಗೆ ಯಾವ ರೀತಿ ಆಹಾರ ತಗೊಳ್ಬೇಕು, ಯಾವ ರೀತಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು, ನಿಮ್ಮನ್ನು ನೀವು ಮೆಂಟಲಿ ಯಾವ ಥರ ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಯಾವುದೇ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ಪ್ರಾಬ್ಲಮ್ ಯಾವತ್ತೂ ದೊಡ್ಡ ವಿಷಯ ಆಗೋದಿಲ್ಲ. ಬಟ್ ನಾವು ಆ ಪ್ರಾಬ್ಲಮ್ ಯಾವ ಥರ ಪರ್ಸ್ಯೂ ಮಾಡ್ತೀವಿ, ಯಾವ ಥರ ಅದನ್ನು ಎದುರಿಸ್ತೀವಿ, ಅದು ಮುಖ್ಯ ಆಗುತ್ತೆ. ಹಾಗಾಗಿ ಮತ್ತು ಯಾವ ರೀತಿ ದೇಹಕ್ಕೆ ತೊಂದರೆ ಬರೋ ಚಾನ್ಸ್ಗಳಿರುತ್ತೆ, ಅದೇ ಥರ ಮನಸ್ಸಿಗೆ ಕೂಡ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ತುಂಬಾ ಒಂದು ಕೀಳರಿಮೆ ಇದೆ. ನಾವು ನಿಮಗೆ ಕೆಮ್ಮು, ಜ್ವರ, ನೆಗಡಿ ಬಂದರೆ ನೀವು ವೈದ್ಯರ ಹತ್ರ ಹೋಗ್ತೀರಿ, ಬಟ್ ಇಂಥ ಮಾನಸಿಕ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ಯಾರೂ ವೈದ್ಯರ ಹತ್ರ ಹೋಗೋದಿಲ್ಲ. ಯಾವ ಥರ ದೇಹಕ್ಕೆ ಕಾಯಿಲೆ ಬರುತ್ತೆ, ಮನಸ್ಸಿಗೆ ಕೂಡ ಕಾಯಿಲೆ ಬರುವ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಇದೇನು ಅಬ್ನಾರ್ಮಲ್ ಅಲ್ಲ, ಇದಕ್ಕೂ ಕೂಡ ಒಳ್ಳೆಯ ಪರಿಹಾರಗಳಿದೆ. ಬಟ್ ನೀವೇನಂದರೆ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ವೈದ್ಯರಲ್ಲಿ ಕಂಡುಕೊಂಡ್ರೆ ಇದಕ್ಕೆ ಸುಲಭವಾದ ಚಿಕಿತ್ಸೆ ಲಭ್ಯ ಇದೆ. ಇದಕ್ಕಿಂತ ಮುಖ್ಯವಾಗಿ ನೀವು ಅದನ್ನು ಅದ್ರ ಬಗ್ಗೆ ಮಾತಾಡ್ಕೊಳ್ಬೇಕು. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅಥವಾ ನಿಮಗೆ ಯಾರು ನಿಮ್ಮ ಮನೆಯವರು ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡ್ರೆ ಇಂಥ ಒಂದು ಕಾಯಿಲೆಗೆ ಮತ್ತೆ ಸೂಕ್ತ ಪರಿಣಾಮಗಳಿದೆ. ಸೊ ಇಂಥ ಒಂದು ಮಾನಸಿಕ ಕಾಯಿಲೆ, ಮುಖ್ಯವಾಗಿ ಖಿನ್ನತೆ ಹಾಗೂ ಇನ್ನಿತರ ಹಲವಾರು ಮಾನಸಿಕ ತೊಂದರೆಗಳಿಗೆ ಉತ್ತಮವಾದ ಚಿಕಿತ್ಸೆ ನಮ್ಮ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಕೇಲಿ ಆಯುರ್ವೇದ ಆಸ್ಪತ್ರೆ ಶಾಪದಲ್ಲಿ ಲಭ್ಯ ಇದೆ. ದಯವಿಟ್ಟು ಈ ಒಂದು ಆಸ್ಪತ್ರೆಯ ಉಪಯೋಗ ನೀವು ಪಡ್ಕೊಳ್ಳಿ ಮತ್ತು ಇನ್ನು ಆರೋಗ್ಯವಂತರಾಗಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇರು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಡಾಕ್ಟರ್ ಉಮಾ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ಧನ್ಯವಾದಗಳು ಮಂಜುನಾಥ್ ಅವರೇ.
0: ಇವತ್ತಿನ ಕಾರ್ಯಕ್ರಮದ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆ. ನಡೀರಿ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಮುಖ ರೋಗಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರಿಗೆ ನಾನು ಒಂದು ಆಯುರ್ವೇದ ಶ್ಲೋಕದೊಂದಿಗೆ ಹೇಳಿ ಬಯಸ್ತೀನಿ.
0: ಖಂಡಿತ ಖಂಡಿತ.
1: ಹಿತಬುಕ್ ಮಿತಬುಕ್ ಅಂತ ಕೇಳಿರ್ಬಹುದು ನೀವು. ಅಂದರೆ ಹಿತವಾದ ಮಿತವಾದ ಆಹಾರ ಸೇವನೆ, ಅದು ಅದರ ಜೊತೆಗೆ ಮುಖ್ಯವಾಗಿ ಆಹಾರ ಸೇವನೆಯ ಜೀರ್ಣವಾದ ನಂತರ ಸೇವಿಸತಕ್ಕಂತ ನೀರು, ಋತುಚರ್ಯ ಪಾಲನೆ ಮಾಡುವುದು, ಯೋಗಗಳನ್ನು ನಿಯಮಾನುಸಾರವಾಗಿ ಮಾಡುವುದು, ಯಾರು ಮಾಡ್ತಾನೆ ಅವನಿಗೆ ಸತಾಯುಷ್ಯವಾಗಿ ಬದುಕ್ತಾನೆ ಅಂತ ಆಯುರ್ವೇದ ಹೇಳುತ್ತೆ. ಇದು ಎಲ್ಲ ಕಾಲಕ್ಕೂ ಸತ್ಯ, ಅಂದರೆ ಬೇಸಿಗೆಗಾಲ ಆಗಿರ್ಬಹುದು, ಚಳಿಗಾಲ ಆಗಿರ್ಬಹುದು. ಆದರೆ ಮಳೆಗಾಲ ಬಂತಂದ್ರೆ ಇದಕ್ಕೆ ತುಂಬಾನೇ ಮಹತ್ವ ಕೊಡಬೇಕು. ಯಾಕಂದ್ರೆ ಮಳೆಗಾಲ ಅಂದ ತಕ್ಷಣ ತಂಪು, ತಂಪಾದ ವಾತಾವರಣ ಎಲ್ರಿಗೂ ಇಷ್ಟ. ಆ ತಂಪ ವಾತಾವರಣ ಜೊತೆಗೆ ಮಳೆಗಾಲ ರೋಗಗಳನ್ನ ಹರಡುವ ಕಾಲ ಅಂತ ಹೇಳ್ಬಹುದು. ಸೊ ನೀವ್ ಹೇಳಿದ ಹಾಗೆ ನಮ್ಮ ಇಂದಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು, ಚಿಕಿತ್ಸೆ, ಅದರ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ನನ್ನ ಹೆಸರು ಉಮಾ ಶೆಟ್ಟಿ, ವರ್ಕಿಂಗ್ ಇನ್ KLE ಆಯುರ್ವೇದ ಹಾಸ್ಪಿಟಲ್. ಸೊ ಇವತ್ತು ನಾವು ಮಳೆಗಾಲದ ಆರೋಗ್ಯದ ಪರೀಕ್ಷೆಯ ಕಾಲ ಆಗಿದ್ದು, ಅದರಲ್ಲಿ ನಾವು ಯಾವ ತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದನ್ನಾಗಿ ಹೇಳಿಕೆ ನಮ್ಮ KLE ವೇಣುಧರನಿಗೆ ಹೇಳಿಕೆ ಬಯಸ್ತೇನೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
0: ಅದೇ ಪ್ರಮುಖವಾದ ರೋಗಗಳು ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಅಂತ ಹೇಳ್ಬೋದು, ಯಾವುದು ಜಾಸ್ತಿ
1: ಟ್ರೆಂಡಿಂಗ್ ಅಂದ ತಕ್ಷಣ ನೋಡಿ, ಈಗ ಎಲ್ಲರ ಮನೆಯಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತಿ ಶೀತ ಕೆಮ್ಮ. ಓಕೆ, ಸೊ ಮೊದಲನೇದಾಗಿ ನಾವು ಹೇಳ್ಬೋದು ಶೀತ ಕೆಮ್ಮು ನೆಗಡಿ ಅಂತ. ನೆಕ್ಸ್ಟ್ ಗಂಟಲು ನೋವು, ದೆನ್ ಜೀರ್ಣಾಂಗ ಸಮಸ್ಯೆಗಳು, ಓಕೆ, ಊಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಜ್ವರ ಆಗಿರಬಹುದು, ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದರೆ ಜ್ವರ, ಮಲೇರಿಯಾ, ಡೆಂಗ್ಯೂ, ಇವೆಲ್ಲವೂ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ರೋಗಗಳು ಮುಖ್ಯವಾಗಿ.
0: ಅಂತ ಸಂದರ್ಭದಲ್ಲಿ ಈಗ ಈ ಗಂಟಲು ನೋವು, ಶೀತ, ಕೆಮ್ಮು, ನೆಗಡಿ, ಬನ್ನಿ, ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಮನೆಯಿಂದನೇ ಚಿಕಿತ್ಸೆ ಏನು ಮಾಡಬಹುದು, ಆಚೆ ಕೇಳುಗರಲ್ಲಿ ಇದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಯಾರ್ಯಾರು ಕೇಳುಗರು ಇರ್ತಾರೆ ಅವರಲ್ಲಿ ಇದು ಶೀತ, ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅದರಿಂದ ಬಳಲುತ್ತಿರ್ತಾರೆ, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ನಾನು ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಬೇಸಿಗೆಲ್ಲ ಆರಾಮಾಗಿದ್ವಿ, ಮಳೆಗಾಲ ಸ್ಟಾರ್ಟ್ ಆದಾಗ ಶೀತ ಕೆಮ್ಮ ನೆಗಡಿ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕಾಗುತ್ತಪ್ಪ ಅಂದರೆ ಒಂದು ಆಯುರ್ವೇದ ದೃಷ್ಟಿಕೋನ ನಾನು ಹೇಳಲಿಕ್ಕೆ ಬಯಸ್ತೇನೆ.
0: ಖಂಡಿತ.
1: ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ, ಎಲ್ರಿಗೂ ಗೊತ್ತು. ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಇವಾಗ ಎಲ್ಲರೂ ಆಯುರ್ವೇದ ಗೊತ್ತಿರೋದ್ರಿಂದ ಅವರೆಲ್ಲರೂ ಮಾತಾಡ್ತಾರೆ. ಸೊ ಅದು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ವಾತದಲ್ಲಿ ಹೆಚ್ಚಳ ಆಗುತ್ತೆ, ಕಫದಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಎಲ್ರಿಗೂ ತಿಳಿದ ಹಾಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ತೇವಾಂಶ ಹೆಚ್ಚಾಗುವುದರಿಂದ ಶೀತ, ಕೆಮ್ಮು, ನೆಗಡಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವೊಂದು ಜನರಲ್ಲಿ ಕಂಡು ಬರೋದಿಲ್ಲಲ್ಲ, ನಮ್ಗೆ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಕೆಲವೊಬ್ಬರಲ್ಲಿ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿನ ತಾತ್ಕಾಲಿಕವಾಗಿ ಮಳೆಗಾಲಕ್ಕೋಸ್ಕರ ಅಲ್ಲಿವರೆಗೆ ತಾತ್ಕಾಲಿಕ ಕುಂದುತ್ತೆ. ಸೊ ಅದರಿಂದಾಗಿ ಶೀತ, ಕೆಮ್ಮ, ನೆಗಡಿ ಹೆಚ್ಚಾಗುತ್ತೆ. ಸೊ ಇವಾಗ ನೀವು ಕೇಳಿದ್ರೆ ಏನ್ ಚಿಕಿತ್ಸೆ ಅಂತ ಹೇಳಿ. ಸೊ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅದನ್ನು ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಹಾರ ಅಂತಂದ್ರೆ ಹೇಗಿರ್ಬೇಕು, ನಾವು ಏನನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಮಹತ್ವ ಕೊಡ್ತೀವಿ. ಆಹಾರಕ್ಕಾಗಿ ಬಂದಾಗ ಶೀತ, ಕೆಮ್ಮು, ಮೊದಲೇ ವಾತಾವರಣದಲ್ಲಿ ತೇವಾಂಶ, ತಂಪಾದು ಹೆಚ್ಚಾಗಿದೆ. ಸೊ ಮೊದಲಿಗೆ ಬರೋದು ತಂಪಾದ ವಸ್ತುಗಳನ್ನು ಸೇವಿಸಬಾರದು. ತಂಪಾದ ವಸ್ತುಗಳು ಅಂತಂದ್ರೆ ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಎಲ್ಲರೂ ಫ್ರಿಜ್ ಓಪನ್ ಮಾಡಿ ನೀರು ಕುಡಿತಾ ಇರ್ತಾರೆ. ಸೊ ಕೆಲವೊಂದು ಜನ ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ತಾರೆ, ಮಣ್ಣಿನ ಗಡಿಗೆ ನೀರಾಗಿರ್ಬಹುದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಇನ್ನೊಂದು ಮಳೆ ನೀರಲ್ವಾ, ಮಳೆ ನೀರು ಎಲ್ಲದರಲ್ಲಿ ಮಿಕ್ಸ್ ಆಗ್ಬಿಟ್ಟು ನೀರು ಬರುತ್ತೆ, ಆಮೇಲೆ ಕಲುಷಿತ ನೀರನ್ನು ಜಾಸ್ತಿ ಇರುತ್ತೆ, ವಾತಾವರಣನು ಕಲುಷಿತಗೊಂಡಿರುತ್ತೆ. ಸೊ ಅದಕ್ಕೆ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಫಸ್ಟ್ಗೆ ಎಲ್ಲರೂ ಪಾಲಿಸಬೇಕಾದದ್ದು. ಆಮೇಲೆ ವಾತಾವರಣ ದೋಷಗಳ ಹೆಚ್ಚಲದಿಂದಲಾಗಿ ಅಗ್ನಿಮಾಂದ್ಯ ಅಂದರೆ ಜೀರ್ಣಶಕ್ತಿ, ಮನುಷ್ಯನ ಶರೀರ ಜೀರ್ಣಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಸೊ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದರೆ, ಆಹಾರದ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದರೆ ಅಂದರೆ ತಮ್ಮ ಹಸುವಿಗೆ ತಕ್ಕಷ್ಟೇ ಊಟ ಮಾಡಬೇಕು. ಹಸುವಿ ಇಲ್ಲ ಅಂತಂದರೆ ಅದಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು. ಅದರಿಂದ ಅಜೀರ್ಣ ಉಂಟಾಗಿನೂ ಕೂಡ ಮತ್ತೆ ಅಜೀರ್ಣದ ಸಮಸ್ಯೆಗಳೆಲ್ಲ ಇದಾಗುತ್ತೆ. ಶೀತ ಕೆಮ್ಮ ನೆಗಡಿ ಬಂದಾಗ ನಾವು ಏನು ಮಾಡಬೇಕಪ್ಪ, ಏನು ಮಾಡ್ಬೇಕು? ಸಿಂಪಲ್, ಎಲ್ಲರೂ ಅಡುಗೆ ಮನೇಲಿ ಹೋದ ತಕ್ಷಣ ಸಿಗೋದೇನಪ್ಪ ಅಂತಂದರೆ ಅರಿಶಿನ, ಮೊಟ್ಟ ಮೊದಲಿಗೆ ಅರಿಶಿನ, ಅದರ ಜೊತೆಗೆ ಕರಿಮೆಣಸು. ಆಮೇಲೆ ಯಾರ ಮನೆ ಮುಂದಾದ್ರೂ ನೋಡಿ ನೀವು, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆ ಮಾಡೋದಾಗಿರ್ಬೋದು ಅಥವಾ ಯಾರ ಮನೆ ಎಂಟ್ರಿ ಮಾಡಿದ್ರು ಕೂಡ ನಿಮಗೆ ಮೊಟ್ಟ ಮೊದಲಿಗೆ ಸಿಗುವ ಆಯುರ್ವೇದ ಔಷಧಿ ಅಂತಂದರೆ ತುಳಸಿ. ಸೊ ಆ ತುಳಸಿ, ಅರಿಶಿನ, ಕರಿಮೆಣಸು ಎಲ್ಲವನ್ನು ಹಾಕಿ ಕಷಾಯವನ್ನು ಮಾಡಿ ಅವರು ಕುಡಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅಟ್ ಲೀಸ್ಟ್ ವಾರದಲ್ಲಿ ಯಾರಿಗೆ ನೆಗಡಿ ಕೆಮ್ಮ ಇದೆ ಅವರು ಡೈಲಿ ಒಂದು 7 ಡೇಸ್ ಆದರೂ ತಗೋಬಹುದು. ನೆಗಡಿ ಕೆಮ್ಮ ನಾವಿಲ್ಲ ನಾವೇನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ, ಯಾರಿಗೆ ಇಲ್ಲ ಅವರು ವಾರದಲ್ಲಿ 1 ಸರ್ತಿ ಅಥವಾ 2 ಸರ್ತಿ, ಅದರಿಂದ ಅವ್ರು ಏನಾಗುತ್ತಪ್ಪ, ಅದರಿಂದ ಅವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಬಹುದು. ಸೊ ಮತ್ತೇನಾದ್ರೂ ಇದಕ್ಕಿಂತ ಜಾಸ್ತಿ ಕಷಾಯಗಳ ಬಗ್ಗೆ ವಿವರಣೆ ಬೇಕಾದಲ್ಲಿ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆ ಶಾಪುರ್ಗೆ ಬಂದ್ರೆ ಅವ್ರಿಗೆ ವಿವರಣೆಯಲ್ಲಿ ನಾವು ಇದನ್ನ ಹೇಳ್ಕೊಡ್ತೇವೆ.
2: ಈಗ ಶೀತ, ನೆಗಡಿ, ಗಂಟಲು ನೋವು, ಅದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಡೆಂಗು ಮತ್ತು ಮಲೇರಿಯಾ ಮಳೆಗಾಲದಲ್ಲಿ ಹೆಚ್ಚಾಗಲು ಕಾರಣವೇನು? ಈಗ ಅದು ಒಂದಿದೆ.
1: ಹೌದು, ಸರ್ವೆ ಸಾಮಾನ್ಯ ಜ್ವರ, ವೈರಲ್ ಫೀವರ್ ಅಂತ ಹೇಳ್ತೀವಿ ಮಲೇರಿಯಾ, ಡೆಂಗು. ಸೊ ಮಳೆ ನೀರು ಬಂದಾಗ ಹರಿದು ಹೋಗೋದು ತುಂಬಾ ಮುಖ್ಯ. ಮಳೆ ನೀರು ಹರಿದು ಹೋಗದೆ ಒಂದು ಜಾಗದಲ್ಲಿ ಸಂಗ್ರಹವಾದರೆ, ತಗ್ಗು ದಿನ್ನಿ ಪ್ರದೇಶಗಳಲ್ಲಾಗಿರ್ಬಹುದು, ತೊಟ್ಟಿಗಳಾಗಿರ್ಬಹುದು, ಅಥವಾ ಇವಾಗ ನಾವು ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ದಿನ ಸಂಗ್ರಹಣೆ ಆದರೆ ಆ ವಾತಾವರಣ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ಸೊ ಈ ಸೊಳ್ಳೆಗಳಿಗೆ ಸೂಕ್ತವಾದ ವಾತಾವರಣ ಕೊಡುತ್ತೆ. ಸೊ ಆ ವಾತಾವರಣದಲ್ಲಿ ಈ ಸೊಳ್ಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಸೊ ಆವಾಗ ಡೆಂಗು ಅಂತ ಏನ್ ಹೇಳ್ತೀವಿ, ಆ ಸೊಳ್ಳೆಗಳು ಹೆಚ್ಚಾಗಿ ಬೆಳಗಿನ ಹೊತ್ತು ಕಚ್ಚುತ್ತವೆ. ಆಮೇಲೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸೊಳ್ಳೆಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅವು ಜನರನ್ನು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಮೇನ್ ಅಂತಂದ್ರೆ ನೀರು ಸಂಗ್ರಹಣೆ ಕ್ರಮ ಸೂಕ್ತ ಇರದೇ ಹೋದರೆ ಅಥವಾ ಮಳೆ ನೀರು ತುಂಬಾ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿದ್ರೆ ಅವುಗಳಿಗೆ ವಾತಾವರಣ ಸಿಗೋದ್ರಿಂದ ಆ ಸೊಳ್ಳೆಗಳ ಹೆಚ್ಚಾಗೋದ್ರಿಂದ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ.
2: ಮೇಡಮ್, ನೀವು ಹೇಳಿದ್ರೆ ನೀರು, ಏಕೆಂದ್ರೆ ಶರೀರ ಶೇಕಡಾ 70% ನೀರೇ ಇದೆ, ಅಂತ ಸಂದರ್ಭದಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ. ನೀವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ನೀರನ್ನ ಕುದಿಸಿ ಆರಿಸಿ ಸೇವಿಸಬೇಕು. ಹೇಗೆ ಕುದಿಸಬೇಕು ಅಂತ ಈ ಪ್ರಶ್ನೆ ಯಾಕೆ ಅಂದ್ರೆ, ನಾರ್ಮಲಿ ಜನ ಗ್ಯಾಸ್ ಮೇಲೆ ನೀರು ಇಡ್ತಾರೆ, ಸ್ವಲ್ಪ ಬಿಸಿ ಮಾಡಿ ಆವಾಗ ಗರಂ ಆಯ್ತಪ್ಪ ಆರಿಸಿ ಅದನ್ನೇ ಕುಡಿತಾರೆ. ಇದು ಕ್ರಮ ಕರೆಕ್ಟಾ? ಅದ್ರ ಬಗ್ಗೆ ಹೇಳಿ, ಕರೆಕ್ಟ್ ಆಗಿ ಹೇಗಿರಬೇಕು ಅಂತ.
1: ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಕುದಿ ಬರಬೇಕು ನೋಡಿ, ಜಸ್ಟ್ ಬಿಸಿ ಆಗ್ಬಾರ್ದು, ಕುದಿ ಬರಬೇಕು. ಅಂದಾಗ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಟೆಂಪರೇಚರ್ ರೀಚ್ ಆದಾಗ ಅದರಲ್ಲಿ ಇರ್ತಕ್ಕಂಥ ಕ್ರಿಮಿಗಳ ನಾಶ ಆಗುತ್ತೆ. ಜಸ್ಟ್ ಬಿಸಿ ಆಯ್ತಪ್ಪ ಸಾಕು, ನಾವು ಗ್ಯಾಸ್ ಸ್ವಲ್ಪ ಉಳಿಸ್ಬೇಕಪ್ಪ ಅಂತ ಅನ್ಕೊಂಡ್ ಮಾಡಿದ್ರೆ ಅದ್ ನೀವು ಬಿಸಿ ಮಾಡಿ ಕುಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಅಲ್ಲಿ ಬಾಯ್ಲ್ ಆಗ್ತಾ ಇರಬೇಕು ನೀರು, ಅಂತ ನೀರನ್ನು ಸೇವಿಸಬೇಕು. ಆಮೇಲೆ ಇನ್ನು ಮುಖ್ಯವಾಗಿ ಸಿಂಪಲ್ ಆಗಿ ಅವರು ಆ ಕುದಿತಕ್ಕಂತ ನೀರದಲ್ಲಿ ದಿನಾಲು 1-4-5 ತುಳಸಿ ದಳ ಹಾಕಿದ್ರೆ, ಪ್ರತಿ ಮನೆಯವರು ಅದನ್ನು ಕುಡಿದ್ರೆ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ, ಕೆಮ್ಮು ನೆಗಡಿ ಅಂತ ಕಾಯಿಲೆಗಳು ಬರೋದಿಲ್ಲ.
2: ಈ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅದರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಅದರಗಿಂತ ಮುಂಚೆ ತಲೆನೋವು, ಗಂಟಲು ನೋವು, ಶೀತ, ನೆಗಡಿ ಬಗ್ಗೆ ಮಾತನಾಡಿದ್ವಿ, ಪಚನ ಕ್ರಿಯೆ ಅಂಡ್ ಜೀರ್ಣಕ್ರಿಯೆ, ಅದರಿಂದ ಬಹಳ ಮಳೆಗಾಲದಲ್ಲಿ ವಾಂತಿ ಭೇದಿನೂ ಜಾಸ್ತಿ, ಯಾಕೆ, ಹೇಗೆ ಅದನ್ನ ಏನ್ ಮಾಡ್ಬೋದು?
1: ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಊಟ ಮಾಡಿದ್ದ ಸರಿಯಾಗಿ ಪಚನ ಆಗ್ಲೇಬೇಕು, ಪಚನ ಆದ್ರೇನೆ ಅದರಿಂದ ನಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳಿ. ಬಟ್ ಪಚನ ಆಗ್ಲಿಕ್ಕೆ ಮುಖ್ಯವಾದದ್ದು ಅಗ್ನಿ ಅಂತ ಹೇಳ್ತೀವಿ. ಸೊ ಅಗ್ನಿ ಈ ವಾತಾವರಣದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಪ್ಪ ಕಡಿಮೆ ಆಗುತ್ತೆ ಅಂತಂದ್ರೆ, ಅದಕ್ಕೂ ಕೂಡ ಈ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ, ವಾತಾವರಣದಲ್ಲಿ ಇರ್ತಕ್ಕಂಥ ತಂಪು ಗುಣದಿಂದ ಅಗ್ನಿ ಕಡಿಮೆ ಆಗುತ್ತೆ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ, ಜೀರ್ಣಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನೀವು ಅತಿಯಾದ ಆಹಾರ ಸೇವನೆ ಅಥವಾ ಗುರು ಆಹಾರ ಸೇವನೆ ಅಂದ್ರೆ ಏನಪ್ಪ, ಈಗ ನಮ್ಗೆಲ್ರಿಗೂ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕಂತಂದ್ರೆ ಹುಗ್ಗಿ ತಗೋರಿ, ಹೋಳಿಗೆ ತಗೋರಿ, ಪ್ರತಿ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಮುಖ್ಯವಾದ ಆಹಾರ ಅದು. ಸೊ ಇವೆಲ್ಲ ಅಗ್ನಿ ಅಥವಾ ನಮ್ಮ ಜೀರ್ಣಾಂಗಕ್ಕೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಾಗಿ ಸರಿಯಾಗಿ ಆಗೋದಿಲ್ಲ. ಅದು ಮಳೆಗಾಲದಲ್ಲಿ ತನ್ನಿಂತಾನೆ, ಮೀನ್ಸ್ ವಾತಾವರಣಕ್ಕೆ ಅನುಗುಣವಾಗಿ ಅಗ್ನಿಯಲ್ಲಿ ಚೂರು ಕಡಿಮೆ ಆಗುತ್ತೆ, ಅದರ ಶಕ್ತಿ ಕುಂದುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಗುರು ಗುಣ ಇರತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಇನ್ನೂ ಹದಗೆಡುತ್ತೆ. ಅದು ಒಂದು. ಇನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಪಚನ ಶಕ್ತಿ ಅನ್ನೋದೇನಿದೆ ಅದು ಕಡಿಮೆ ಆಗಿದೆ, ಅಂತದ್ರಲ್ಲಿ ನೀವು ಜಂಕ್ ಫುಡ್ ಕೊಡೋದು, ಗುರು ಗುಣ ಇರತಕ್ಕಂತ ಆಹಾರಗಳ ಸೇವನೆ ಮಾಡೋದು, ಅದರಿಂದ ಜೀರ್ಣಾಂಗದ ಸಮಸ್ಯೆಗಳು ಉಂಟಾಗುತ್ತವೆ. ಸೊ ಯಾವಾಗ ಅದು ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ಆಹಾರ ಪಚನ ಸರಿಯಾಗೋದಿಲ್ಲ, ಆವಾಗ ದೇಹದ ಒಂದು ಕೆಲಸ ಏನಪ್ಪ ಅಂತ, ಯಾವುದು ಸರಿ ಇಲ್ಲ ಅಂದ್ರೆ ದೇವರು ಅದೇ ತರ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಇಲ್ಲ ಅದನ್ನು ಹೊರಗೆ ಹಾಕಪ್ಪ ಅಂತ ಹೇಳಿ. ಸೊ ಯಾವ ತರ ಹೊರಗೆ ಹಾಕಬೇಕು, ಆಯ್ದರ್ ಅತಿಸಾರ ಅಥವಾ ವಾಂತಿ ರೂಪದಲ್ಲಿ ಹೊರಗಡೆ ಹೋಗುತ್ತೆ.
2: ಈಗ ಈ ಮಳೆಗಾಲದಲ್ಲಿ ಈ ಅಜೀರ್ಣದ ಬಗ್ಗೆ ನೀವು ಹೇಳಿದ್ರಿ, ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ, ಅಂತ ಸಂದರ್ಭದಲ್ಲಿ ಆಹಾರ ಮುಖ್ಯವಾಗುತ್ತೆ. ಯಾವ ರೀತಿ ಆಹಾರ ಮಳೆಗಾಲದಲ್ಲಿ ಇನ್ ಜನರಲ್ ಸೇವಿಸಬೇಕು?
1: ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಬಂದಾಗ ತಮ್ಮ ಮುಖ್ಯ ಪಾತ್ರ ಇರೋದು ಅಗ್ನಿದು. ಸೊ ಅಗ್ನಿ ಅನುಸಾರವಾಗಿ ಅವರ ಜೀರ್ಣ ಶಕ್ತಿ ಅನುಸಾರವಾಗಿ ಆಹಾರ ಸೇವನೆ, ಇದು ಮೊದಲನೆಯದು. ಎರಡನೇದು ಲಘು ಆಹಾರ. ಲಘು ಆಹಾರ ಅಂತಂದ್ರೆ ಏನಪ್ಪ, ಲಘು ಆಹಾರ ಅಂತಂದ್ರೆ ನಾವು ಸೇವಿಸಿದ ಆಹಾರವು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡಬೇಕು. ಅದಕ್ಕೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಬೇಯಿಸಿದ ಅಕ್ಕಿಯಿಂದ ಮಾಡಿದಕ್ಕಂತ ಕಿಚಡಿ ಆಗಿರಬಹುದು, ಅಥವಾ ಉಪ್ಪಿಟ್ಟು, ಸರ್ವೇ ಸಾಮಾನ್ಯವಾಗಿ ನಾವು ತಿಂಡಿಯಲ್ಲಿ ತಿಂತೀವಿ ಆ ಉಪ್ಪಿಟ್ಟು, ಅದನ್ನ ಈ ತರ ಮಾಡ್ಬೇಕಾದ್ರೆ ಅದರಲ್ಲಿ ಜೀರಿಗೆಗಳನ್ನ ಒಂಚೂರು ಹೆಚ್ಚಾಗಿ ಉಪಯೋಗಿಸೋದು, ಆ ಜೀರಿಗೆಗಳೆಲ್ಲ ನಮ್ಮ ಜೀರ್ಣಾಂಗಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಸೊ ಆ ತರದ ಆಹಾರಗಳನ್ನು ಸರಿಯಾದ ವೇಳೆಯಲ್ಲಿ ಆಹಾರ ಸೇವನೆ ಮಾಡಬೇಕು. ಹಸು ಆದ ವೇಳೆಯಲ್ಲೇನೆ ಆಹಾರ ಸೇವನೆ ಮಾಡೋದು. ಹಸು ಇಲ್ಲ ಅಂದ್ರೂ ಕೂಡ ಊಟದ ಟೈಮ್ ಆಗಿದೆ ಅನ್ಕೊಂಡು ಊಟ ಮಾಡಿದ್ರೆ ಜೀರ್ಣಾಂಗ ಶಕ್ತಿ ಮತ್ತೆ ಹದಗೆಡುತ್ತೆ. ಈ ತರದ ಸಿಂಪಲ್ ಸಿಂಪಲ್ ಅವರು ಫಾಲೋ ಮಾಡಿದ್ರೆ ಅವರು ತಮ್ಮ ಜೀರ್ಣಾಂಗ ಶಕ್ತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಬಹುದು.
2: ಡಾಕ್ಟರ್ ಮೇಡಮ್, ನೀವು ಉಪ್ಪಿಟ್ಟು, ಉಪ್ಪಿಟ್ಟಿನಲ್ಲಿ ಜೀರಿಗೆ ಬಗ್ಗೆ ಹೇಳಿ.
1: ಹೌದು ಹೌದು.
2: ಈಗ ಜೀರಿಗೆ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ. ಈಗ ಅಡುಗೆ ಮನೆಯಲ್ಲಿ ನಾನು ಹೋದಾಗ ಅಡುಗೆ ಮನೆಯಲ್ಲಿ ಇರೋ ಔಷಧಿಗಳು, ಇದನ್ನ ನಾನು ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಆದ್ರೆ ವೈದ್ಯರಾದ ನೀವು ಆಯುರ್ವೇದದಲ್ಲಿ ಇದಾಗಿದ್ರೆ ಯಾವೆಲ್ಲ ಇದೆ, ಜೀರಿಗೆ ಆದ್ರೂ ಆಯ್ತು, ಮುಂದೆ ಯಾವೆಲ್ಲ ಇದೆ?
1: ಅಡಿಗೆ ಮನೆ ಹೋಗಿ ನೀವು ನಿಮ್ಮ ಮಸಾಲೆ ಡಬ್ಬ ಅಂತ ಹೇಳ್ತೀವಲ್ಲ ನಾವು ಮಂಜುನಾಥ್ ಅವರೇ, ಆ ಮಸಾಲೆ ಡಬ್ಬ ಓಪನ್ ಮಾಡಿದಾಗ ಸಿಗತಕ್ಕಂತ ಎಲ್ಲ ಮಸಾಲೆ ಪದಾರ್ಥಗಳು, ಅಂದ್ರೆ ಅರಿಶಿನ ಆಗಿರ್ಬಹುದು, ಜೀರಿಗೆ ಆಗಿರ್ಬಹುದು, ಇಂಗು, ಮೆಣಸು, ಲವಂಗ, ದಾಲ್ಚಿನಿ, ಇವೆಲ್ಲವೂ ನಮ್ಮ ಜೀರ್ಣಾಂಗಕ್ಕೆ ಹೊಂದುತ್ತವೆ, ಅಂದ್ರೆ ಜೀರ್ಣಾಂಗ ಶಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತವೆ. ಆದರೆ ಇವುಗಳ ಪ್ರಮಾಣ, ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ಪಿತ್ತ ಪ್ರಕೃತಿಯವರಿಗಾದ್ರೆ ಚೂರು ಕಷ್ಟ ಆಗುತ್ತೆ, ಯಾವ್ದರಿಂದ ಕಷ್ಟ ಆಗುತ್ತೆ, ಕರಿ ಮೆಣಸು ಅವರಿಗೆ ಒಗ್ಗೋದಿಲ್ಲ. ಸೊ ಈ ಇದರ ಸಂಪೂರ್ಣ ಮಾಹಿತಿ ಅವರು ಪಡಿಬೇಕಂತಂದ್ರೆ ಸೂಕ್ತ ಆಯುರ್ವೇದ ತಜ್ಞರಿಂದ ಅದರ ಮಾಹಿತಿಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು. ಸೊ ಅದಕ್ಕೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ನಮ್ ಕೇಳಿ ಆಯುರ್ವೇದ ಹಾಸ್ಪಿಟಲ್ ಬರಬೇಕು. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಸ್ಥವೃತ್ತ ವಿಭಾಗವೂ ಇದೆ, ಅವರು ಇದರ ಆಹಾರ ಪದ್ಧತಿಗೆ ಸರಿಯಾದ ಕ್ರಮನೂ ನೀಡ್ತಾರೆ. ಆಮೇಲೆ ನಾವು ಈ ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾತಾಡಿದ್ವಿ ಅಲ್ಲ ಮಂಜುನಾಥ್ ಅವರೇ, ಶೀತ, ಕೆಮ್ಮು, ಗಂಟಲು, ಅದಕ್ಕೆ ಆದ ಸ್ಪೆಷಾಲಿಟಿ ಒಪಿಡಿ, ರೆಸ್ಪಿರೇಟರಿ ಒಪಿಡಿ ಅಂತಾನೆ ಇದೆ, ಅಲ್ಲೂ ಕೂಡ ಅವರು ಬಂದು ಸರಿಯಾದ ಮಾಹಿತಿಯನ್ನು ತಗೊಳ್ಬಹುದು.
2: ಉತ್ತಮ. ದೇಹದ ರೋಗದಿಂದ ಅಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈಗ ಅದೇ ಟಾಪಿಕ್ ದೂರವಿಡಲು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಏನ್ ಮಾಡ್ಬೇಕು ಅದ್ ಪ್ರಶ್ನೆ.
1: ರೋಗ ನಿರೋಧಕ ಶಕ್ತಿ ಇದು ತುಂಬಾ ಮುಖ್ಯ ಅಲ್ವಾ. ಸೊ ನೀವು ಚೆನ್ನಾಗಿದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ ದೇಹದ ಶಕ್ತಿನೇ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೋಬಲ ಇದೆ, ಪರವಾಗಿಲ್ಲ, ಮನೋಬಲ ಹೆಚ್ಚಿದ್ರೂ ಕೂಡ ಮನುಷ್ಯ ಹೋರಾಡಬಹುದು, ಅದ್ರ ಜೊತೆಗೆ ಆ ಮನೋಬಲನೂ ಈ ರೋಗ ನಿರೋಧಕ ಶಕ್ತಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಮನೋಬಲ ಇದ್ದದ್ದು ಮಾನಸಿಕ ಇದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇನ್ನು ಶರೀರದ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಬೆಳಗ್ಗೆ ದಿನಾಲು ಲಘು ವ್ಯಾಯಾಮ ಎಲ್ಲರೂ ಕಂಪಲ್ಸರಿ ಮಾಡ್ಲೇಬೇಕಂತ ಹೇಳ್ಬಹುದು. ಮಳೆಗಾಲದಲ್ಲಿ ಇದಂತೂ ಕಂಪಲ್ಸರಿ ಲಘು ವ್ಯಾಯಾಮ, ತಮ್ಮ ಶಕ್ತಿಯನ್ನು ಮೀರಿ ಜಾಸ್ತಿ ಮಾಡಬಾರ್ದು. ಒಂದು, ದೆನ್ ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯ ಸೇವನೆ. ಈ ಮುಂಚೆ ಏನ್ ಹೇಳಿದ್ವಿ ನಾವು, ಅದು ಆಹಾರ ಪದ್ಧತಿಯ ಸೇವನೆ ಕ್ರಮ ಫಾಲೋ ಮಾಡಬೇಕು, ತಮ್ಮ ದೇಹದ ಸೌಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸೊ ಈ ಎಲ್ಲ ಆಹಾರ ಕ್ರಮಗಳಿಂದ ಅವ್ರು ರೋಗ ನಿರೋಧಕ ಆಹಾರ ಪದ್ಧತಿ ಆಗಿರ್ಬೋದು, ವಿಹಾರ ಪದ್ಧತಿ ಅಂತಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು, ನೋಡ್ಕೊಂಡು ಅಂದ್ರೆ ಮಳೆಗಾಲ ನೀರಲ್ಲಿ ಇರ್ತಕ್ಕಂತ ಇವು ತೊಟ್ಟಿಗಳಾಗಿರ್ಬೋದು ಅದರಲ್ಲಿ ಹೋಗೋದನ್ನು, ಅಥವಾ ನೀರು ಮಳೆಗಾಲದಲ್ಲಿ ಓಡಾಡೋದನ್ನು, ಅಥವಾ ಡೈರೆಕ್ಟ್ ಏನ್ ಹೇಳ್ತೀವಿ ನಾವು, ತಂಪಾದ ಗಾಳಿ, ತಂಪಾದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅವರು. ಸೊ ಈ ತರ ವಿಹಾರ ಪದ್ಧತಿ ಅಂತ ನಾವು ಹೇಳ್ಬೋದು. ಅದಲ್ಲದೆ ರಸಾಯನಗಳಂತ ಬರ್ತವೆ ಆಯುರ್ವೇದದಲ್ಲಿ. ಸೊ ಆ ರಸಾಯನಗಳ ಸೇವನೆಯಿಂದ ಅವರು ತಮ್ಮ ಶರೀರದ ಆರೋಗ್ಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು.
2: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಲ್ಲೇ ಒಂದು ಪಾಯಿಂಟ್ ಏನಂದ್ರೆ ಮಕ್ಕಳಿಗೆ, ಈಗ ಆ ಮಕ್ಕಳು ಅವ್ರದೇ ಆದ ಒಂದು ಎನ್ವೈರನ್ಮೆಂಟ್ ನಲ್ಲಿ ಇರ್ತಾರೆ, ಅವರಿಗೆ ಇದು ಮಾಡು ಅಂದ್ರೆ ಮಾಡುದಿಲ್ಲ, ಅದನ್ನ ಬಿಟ್ಟು ಬೇರೆದೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ತಿಳಿಸಿ.
1: ಮಕ್ಕಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ, ಆದರೆ ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳಿ, ಇಲ್ಲಮ್ಮ ನಾನು ಮಳೆಯಲ್ಲಿ ಹೊರಗೆ ಹೋಗ್ಬೇಕು, ನಾನು ಆಟ ಆಡಬೇಕು. ಸೊ ಅವ್ರಿಗೆ ಅದನ್ನ ಸರಿಯಾಗಿ ಉದಾಹರಣೆ ಮುಖಾಂತರ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು. ಇಲ್ಲ, ಈ ತರ ನೀರು ನಿಂತಿರುತ್ತೆ, ಆ ನೀರಲ್ಲಿ ಸೊಳ್ಳೆಗಳಿರುತ್ತೆ, ಆ ಸೊಳ್ಳೆ ಕಚ್ಚೋದ್ರಿಂದ ಈ ತರ ಮಲೇರಿಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಜ್ವರ ಬರುತ್ತೆ, ಹೀಗ್ ಬಂತಂದ್ರೆ ನಿಮ್ ಸ್ಕೂಲ್ ತಪ್ಪುತ್ತೆ. ಸೊ ಅದಕ್ಕೆ ಆ ತರ ಎಲ್ಲ ಮಾಡಬಾರ್ದು. ಒಂದು, ಅವ್ರ ಸ್ವಚ್ಛತೆಯನ್ನು ಕೂಡ ನಾವು ನಿಗಾ ವಹಿಸ್ಬೇಕು. ಆಮೇಲೆ ತೇವಾಂಶ, ಮಳೆ ಇರೋದ್ರಿಂದ ಬಟ್ಟೆ ಒಣಗೋದಿಲ್ಲ. ಸೊ ಸರಿಯಾದ ಬಟ್ಟೆಗಳನ್ನು ಕೂಡ ಅವ್ರಿಗೆ ನಾವು ಹಾಕೋದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸ್ಕೂಲ್ ಅಂತೂ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಸ್ಕೂಲ್ ಬ್ಯಾಗ್ಗಳು ಒದ್ದೆ ಆಗಿರ್ಬೋದು, ಅಥವಾ ಅವ್ರ ಶೂಸ್ ಒದ್ದೆ ಆಗಿರ್ಬೋದು, ಅವ್ರ ಸಾಕ್ಸ್ಗಳು ಒದ್ದೆ ಆಗಿರ್ಬೋದು. ಸೊ ಅದನ್ನೆಲ್ಲ ಮೊದಲನೆಯದಾಗಿ ಹಾಕಬಾರ್ದು, ಮೀನ್ಸ್ ಸರಿಯಾಗಿ ಒಣಗಿಸಿ ಬಿಟ್ಟು ಹಾಕ್ಬೇಕು. ಆಮೇಲೆ ಬಿಸಿನೀರನ್ನು ಕುಡಿಲಿಕ್ಕೆ ಕೊಡ್ಬೇಕು, ಮೀನ್ಸ್ ಅವ್ರ ಏನು ವಾಟರ್ ಬಾಟಲ್ ಅಂತ ಹೇಳ್ತೇವೆ ಅದರಲ್ಲಿ ಕುದಿಸಿ ಆರಿಸಿ ಬಿಟ್ಟಂತ ನೀರನ್ನೇ ಹಾಕಿ ಕೊಟ್ಟು ಕಳಿಸ್ಬೇಕು. ಶಾಲೆಯಲ್ಲಿ ಬೇರೆ ನೀರನ್ನು ಕುಡಿಬೇಡಿ ಅಂತ ಅವ್ರಿಗೆ ಜ್ಞಾನ ಮುಟ್ಟಿಸ್ಬೇಕು ನಾವು. ಈ ತರ ಚಿಕ್ಕ ಪುಟ್ಟ ಸಲಹೆಗಳೊಂದಿಗೆ ಅವರ ಜ್ಞಾನವನ್ನು ಹೆಚ್ಚಿಸಬೇಕು. ಅವ್ರಿಗೂ ಕೂಡ ಲಘುವಾದ ಆಹಾರ, ಲಘು ವ್ಯಾಯಾಮ ಇವಾಗಲೇ ಹೇಳ್ಕೊಡ್ಬೇಕು. ಸೊ ಇದರಿಂದ ಅವರ ಆರೋಗ್ಯವನ್ನು ನಾವು ಕಾಪಾಡಬಹುದು. ಅವ್ರಿಗೂ ಕೂಡ ನೀವು ತುಳಸಿ ಕಷಾಯ, ಶುಂಠಿ ಕಷಾಯ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು 20 ml ಅಥವಾ 30 ml ದಿನಾಲು ಬೆಳಗ್ಗೆ ಕೊಟ್ರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
2: ಮೇಡಮ್, ತಮ್ಮ ಉತ್ತರದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ವ್ಯಾಯಾಮ ಅಂತ ಬಂದ ತಕ್ಷಣ ಕೆಲವೊಬ್ರು ವಾಕಿಂಗು, ರನ್ನಿಂಗು, ಈಜು, ಜಿಮ್ಮು ಅಂತ ಹೇಳ್ತಾರೆ. ಆದ್ರೆ ಮಳೆಗಾಲದಲ್ಲಿ ಅದೇ ಒಂದು ಕಾರಣ ತಗೊಂಡು ಇವತ್ ಮಿಸ್ ಅಂತ, ಅಂತ ಸಂದರ್ಭದಲ್ಲಿ ಏನ್ ಮಾಡುವುದು ಅದನ್ನ ಹೇಳ್ಬೋದು?
1: ಅದೇ ನಾನು ಹೇಳಿದೆ ಅಲ್ಲ, ಮಳೆಗಾಲದಲ್ಲಿ ತಂಪಾದ ವಾತಾವರಣಕ್ಕೆ ಮೊದಲನೇದಾಗಿ ಎಕ್ಸ್ಪೋಸ್ ಆಗಬಾರ್ದು. ಅಂತ ಸಂದರ್ಭದಲ್ಲಿ ನೀವು ವಾಕಿಂಗ್ ಆಗ್ಲಿ ಇದಾಗ್ಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಮನೆಯಲ್ಲೇನೆ ನಿಮ್ ಹಾಲ್ ಆಗಿರ್ಬಹುದು, ಇದಾಗಿರ್ಬೋದು, ಅಲ್ಲೇ ನೀವು ವಾಕಿಂಗ್ ಮಾಡಬಹುದು. ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ ಮಾಡಿರ್ಬಹುದು, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಪ್ರತಿಯೊಂದು ಸಂದಗಳನ್ನ ಲೂಸ್ ಮಾಡ್ತಕ್ಕಂತ ಸ್ಪೆಸಿಫಿಕ್ ಎಕ್ಸಸೈಸ್ ಗಳಿರುತ್ತೆ, ಅದನ್ನೆಲ್ಲ ಅವರು ಮಾಡಬಹುದು.
2: ಈಗ ಏಕೆ ಅಂದ್ರೆ ಈಗ ಈ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಅಂತ ಏನಾದ್ರೂ ವ್ಯಾಯಾಮ ಇದೆ?
1: ಸ್ಪೆಸಿಫಿಕ್ ಅಂತೇನಿಲ್ಲ, ದಿನಾಲು ಮಾಡ್ತಕ್ಕಂತ ವ್ಯಾಯಾಮಗಳೇ ಕೂಡ ಅದನ್ನೇ ಪ್ರಮಾಣ ಕಡಿಮೆ ಆಗಿರ್ಬೇಕು, ಅತಿಯಾಗಿರಬಾರ್ದು ಅಷ್ಟೇ.
2: ಈಗ ಸಾಮ್ರಾಣಿ ಮತ್ತು ಧೂಪವನ್ನ ಹಚ್ಚುವುದು ಆಯುರ್ವೇದದಲ್ಲಿ ಏಕೆ ಮುಖ್ಯ, ಅದು ಮಳೆಗಾಲದಲ್ಲಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇದು ಆಯುರ್ವೇದದಲ್ಲಿ ಹೇಳಿದರೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಇದು ಸಾಂಬ್ರಾಣಿಗೆ ಅದರದೇ ಆದ ಮಹತ್ವವಿದೆ. ಅದರದೇ ಆದ ಮಹತ್ವ ಯಾಕಿದೆಯಪ್ಪ ಅಂತಂದ್ರೆ, ಮುಖ್ಯವಾಗಿ ಸಾಂಬ್ರಾಣಿ ಆಗಿರ್ಬೋದು. ಈ ಸಾಂಬ್ರಾಣಿಯಲ್ಲಿ ಏನಿರುತ್ತೆ, ಸಾಂಬ್ರಾಣಿ ಜೊತೆಗೆ ಗುಗ್ಗುಳು, ಬೇವು, ಕೆಲವೊಬ್ರು ಲವಂಗ ಅಥವಾ ಈ ಬೇರೆ ಬೇರೆ ಅರಗು ಅಂತ ಹೇಳಿ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ಸಾಂಬ್ರಾಣಿಯನ್ನೇ ಹಾಕ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಮುಖ್ಯವಾಗಿ ವಾತಾವರಣ ಶುದ್ಧ ಆಗುತ್ತೆ. ಸೊ ಈ ಮಳೆಗಾಲದಲ್ಲಿ ವಾತಾವರಣ ಕೂಡ ಕಲುಷಿತಗೊಂಡಿರುತ್ತೆ. ಸೊ ಅದು ಇನ್ನೊಂದು, ವಾತಾವರಣದಲ್ಲಿರ್ತಕ್ಕಂತ ತೇವಾಂಶ ತಂಪನ್ನು ಇದು ತೆಗೆದು ಹಾಕುತ್ತೆ. ಒಂದು, ಸಾಂಬ್ರಾಣಿಯಲ್ಲಿರ್ತಕ್ಕಂತ ಸುಹಾಸನೆ ಮನಸ್ಸಿಗೆ ಮುದ ನೀಡುತ್ತೆ. ಸೊ ಮನಬಲ ಹೆಚ್ಚುತ್ತೆ. ಒಂದು ಅಂದ್ರೆ ಶುಷ್ಕತೆ ವಾತಾವರಣದಲ್ಲಿ ಉಂಟಾಗುತ್ತೆ. ಸೊ ಅದಕ್ಕೆ ಸಾಂಬ್ರಾಣಿ ಹಾಕೋದು ಒಳ್ಳೇದು, ದಿನಾಲು ಹಾಕಿದ್ರೆ ಅಂತೂ ತುಂಬಾ ಒಳ್ಳೇದು.
2: ಖಂಡಿತ. ವಿವಿಧ ರೋಗಗಳ ಬಗ್ಗೆ ಮಾತನಾಡಿದ್ವಿ, ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವು, ಬೇದಿ. ಚರ್ಮದ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ಯಾವೆಲ್ಲ ಚರ್ಮದ ಸಮಸ್ಯೆಗಳು ಬರ್ತವೆ, ಅದನ್ನ ಹೇಗೆ ತಡೆಗಟ್ಟಬಹುದು?
1: ಮಳೆಗಾಲ ಚರ್ಮ ಅಂದ ತಕ್ಷಣ ಈ ವಾತಾವರಣ ನಮ್ಮ ಅಂಗಗಳಲ್ಲಿ ಮೊದಲನೆಯದಾಗಿ ಅಂದ್ರೆ ಕಾಂಟ್ಯಾಕ್ಟ್ ಬರೋದು, ಎಕ್ಸ್ಪೋಸ್ ಆಗೋದಂತಂದ್ರೆ ಚರ್ಮ. ಸೊ ಅದಕ್ಕೆ ಮಳೆಗಾಲದಲ್ಲಿ ಕೂಡ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸೊ ಯಾಕಂತಂದ್ರೆ ಮಳೆಗಾಲದಲ್ಲಿ ನಾವು ಎಲ್ರಿಗೂ ಅವ್ರದೇ ಆದಂತ ಒಂದು ಆಸೆ ಎಲ್ಲ ಇರುತ್ತೆ, ಬಟ್ಟೆ ಕನ್ಸರ್ನ್ ಆಗಿ. ಓಕೆ, ಸೊ ಅದ್ರ ಮುಖಾಂತರನೇ ಅವ್ರು ತಮ್ಮ ಚರ್ಮವನ್ನ ಕಾಪಾಡ್ಕೊಳ್ತಿರ್ತಾರೆ. ಸೊ ಇಂತ ಸಂದರ್ಭದಲ್ಲಿ ಅವರು ಮಳೆಗಾಲದಲ್ಲಿ ಶುದ್ಧವಾದಂತ, ಸರಿಯಾಗಿ ಒಣಗಿದಂತ ಬಟ್ಟೆಗಳನ್ನ ಹಾಕೋಬೇಕು. ಹಾಕೊಲ್ದೆ ಹೋದರೆ ಅಂತ ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅಥವಾ ಕೆರೆತ, ಚರ್ಮದ ಕೆರೆತ ರೋಗಗಳು ಹೆಚ್ಚಾಗುತ್ತೆ. ಆಮೇಲೆ ಇದು ಚರ್ಮದ ತುರಿತ, ಅದರ ಜೊತೆಗೆ ಡ್ಯಾಂಡ್ರಫ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನಾಲು ಋತು ಸ್ನಾನ, ಮೀನ್ಸ್ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ, ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡೋದು. ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು, ಸ್ವಲ್ಪ ಅರಿಶಿನಗಳನ್ನ ಹಾಕಿ ದಿನಾಲು ಸ್ನಾನ ಮಾಡೋದ್ರಿಂದ ಅವರು ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
2: ಮೇಡಮ್, ತಮ್ಮ ಉತ್ತರದಲ್ಲಿ ಆರಂಭದಲ್ಲಿ ಋತುಚರ್ಯ ಅಥವಾ ದಿನಚರ್ಯದ ಬಗ್ಗೆ ಹೇಳಿದ್ರೆ, ಒಂದು ಐಡಿಯಲ್ ದಿನಚರ್ಯ, ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟ್ ಜನರಿಗೆ ಬಂತು, ಯಾಕೆಂದ್ರೆ ಅಲ್ಲಿ ಎಲ್ಲಾ ಆನ್ಸರ್ಸ್ ಇದೆ, ಎಲ್ಲಾ ರೋಗಗಳಿಗೆ ಒಂದು ಇದಿದೆ ಅಂತ, ಪರಿಹಾರ ಇದೆ ಅಂತ. ಸಂದರ್ಭದಲ್ಲಿ ಐಡಿಯಲ್ ದಿನಚರ್ಯ ಹೇಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಹಾಳಾಗಿದೆ, ಆ ದಿನಚರ್ಯ ಹಾಳಾಗಿರುವ ಕಾರಣದಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯಿಂದ ಆಗೋ ರೋಗಗಳು ಬಹಳಷ್ಟು ಜಾಸ್ತಿ ಆಗಿದೆ, ಅಂತ ಸಂದರ್ಭದಲ್ಲಿ ದಿನಚರ್ಯ ಎಷ್ಟು ಮುಖ್ಯ ಅಂಡ್ ಹೇಗಿರಬೇಕು ದಿನಚರ್ಯ, ಅದರ ಬಗ್ಗೆ
1: ಆಯುರ್ವೇದದಲ್ಲಿ ಬರೀ ದಿನಚರ ಋತುಚರ ಅಷ್ಟೇ ಇಲ್ಲ, ಈವನ್ ರಾತ್ರಿಚರ್ಯನು ಹೇಳಿದ್ದಾರೆ. ರಾತ್ರಿಚರ್ಯ ಹಾಗೂ ಇದೆ. ಋತುಚರ್ಯ ದಿನಚರ್ಯ ಋತುಚರ್ಯ ಅಂತಂದ್ರೆ ನಮ್ಗೆ ಗೊತ್ತು ಋತುಗಳು, ವರ್ಷ ಋತು ಅದು ಆ ಋತು ಅಂತ ಆ ಋತುಗನುಸಾರವಾಗಿ ಹೇಳಿದ್ದಾರೆ. ದಿನಚರ್ಯ ಅಂತಂದ್ರೆ ದಿನಾಲು ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಕ್ಕಂತಹ ವಿಧಾನಗಳು. ಸೊ ಋತುಚರ ಈ ವರ್ಷ ಋತು, ನಾ ಹೇಳಿದ ಹಾಗೆ ವರ್ಷ ಋತುದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ, ಸೊ ತಂಪಾದ ವಾತಾವರಣ ಇರುತ್ತೆ, ಸೊ ಅದಕ್ಕೆ ನಾವೆಲ್ಲ ಎಕ್ಸ್ಪೋಸ್ ಆಗ್ಬಾರ್ದು. ಅದೇ ಸಿ ಮುಂಚೆ ಏನೇನ್ ಮಾತಾಡಿದ್ವಿ ಅಲ್ಲ ಅದನ್ನೇ ಆಹಾರ ಪದ್ಧತಿ ವಿಹಾರ ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ. ಸೊ ಆಹಾರ ಪದ್ಧತಿ ಅಂತಂದ್ರೆ ಲಘು ಆಹಾರ ಆಗಿರ್ಬೇಕು, ಬಿಸಿ ಬಿಸಿಯಾದ ಆಹಾರ ಆಗಿರ್ಬೇಕು, ತಂಪಾದ ಆಹಾರ ಪದ್ಧತಿಯನ್ನ ಸೇವನೆಯ ಪದ್ಧತಿಯನ್ನು ನಿಲ್ಲಿಸಬೇಕು, ಈ ತರಹದ ಆಹಾರ. ವಿಹಾರ ಪದ್ಧತಿ ಅಂತ ಬಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು, ಜನ ಜಾಸ್ತಿ ಇರ್ತಕ್ಕಂತ ಪ್ರದೇಶಗಳಲ್ಲಿ ಹೋಗಬಾರ್ದು, ಯಾಕಂದ್ರೆ ಈ ಕೆಮ್ಮು ನೆಗಡಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರೋದ್ರಿಂದ ಅದು ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವಾಗ ಮಾಸ್ಕ್ ಏನ್ ಕೋವಿಡ್ ಅಲ್ಲಿ ಜಾಸ್ತಿ ಐತಲ್ಲ ಅದನ್ನ ಇವಾಗೂ ಮಳೆಗಾಲದಲ್ಲಿ ಫಾಲೋ ಮಾಡೋದು ತುಂಬಾ ಮುಖ್ಯವಾದದ್ದು. ಸೊ ಈ ತರ ಇನ್ನೂ ಮುಕ್ತಾರವಾಗಿ ಬೇಕಂತಂದ್ರೆ ಅವರು ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ದಿನಚರ್ಯ ಏನು ಯಾವ ತರ ಫಾಲೋ ಮಾಡಬೇಕು, ಇವನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅವರು ಬಂದು ವಿಸ್ತಾರವಾಗಿ ಅದನ್ನು ತಿಳ್ಕೋಬಹುದು. ನಾನು ರಾತ್ರಿಚರ್ಯ ಅಂತ ಹೇಳಿದೆ. ಓಕೆ, ರಾತ್ರಿಚರ್ಯ ಯಾಕೆ ಹೇಳ್ದೇಪ ಅಂತಂದ್ರೆ ನೀವೇ ಹೇಳಿದ್ರಿ, ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿ. ಇವಾಗೆಲ್ಲ ಮುಂಚೆ ಎಲ್ಲ ಹೆಂಗ್ರೆ 10 ಗಂಟೆಗೆ ಎಲ್ಲರೂ ಮಲಗ್ತಾ ಇದ್ರು, ಇವಾಗ ಹಂಗಲ್ಲ, 10 ಗಂಟೆ ಮೇಲೆ ಎಲ್ಲರದು ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಮಲಗೋದು 12 ಆಗುತ್ತೆ, ಊಟ ಆದ ತಕ್ಷಣ ಮಲಗ್ತಾರೆ. ಸೊ ಊಟ ಮಾಡಿದಂತ ಊಟ ಪಚನ ಆಗ್ಲಿಕ್ಕೆ ಅಲ್ಲಿ ವೇಳೆನೇ ಇಲ್ಲ, ಊಟ ಮಾಡಿದ ತಕ್ಷಣ ಮಲಗ್ಬಿಡುದು. ಸೊ ಮಾಡಿದಂತ ಊಟ ಏನಿದೆ ಸರಿಯಾಗಿ ಪಚನ ಆಗೋದಿಲ್ಲ. ಬೆಳಿಗ್ಗೆ ಏಳೋದು ಯಾವಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಹೇಳಿ ಅಂತ ಹೇಳಿದ್ದಾರೆ, ಸೂರ್ಯೋದಯಕ್ಕಿಂತ ಜಸ್ಟ್ ಮುಂಚೆ ನೀವು ಎದ್ದೇಳ್ಬೇಕು ಅಂತ ಹೇಳಿ. ಇವರು ಸೂರ್ಯ ಮಧ್ಯಾಹ್ನ ನೆತ್ತೆ ಮೇಲೆ ಬಂದ ಮೇಲೆ ಹೇಳ್ತಾರೆ. ಸೊ ಆಹಾರ ಕ್ರಮ ಆಯ್ತು, ಜೀರ್ಣಕ್ರಮ ಆಯ್ತು, ಎಲ್ಲವೂ ಉಲ್ಟಾ ಆಗಿದೆ ಇಲ್ಲಿ. ಸೊ ಅದರಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ನಮ್ಮ ಈ ಜಗತ್ತಿನಲ್ಲಿ ಅನ್ಬೋದು ಅಥವಾ ನಮ್ಮ ಈ ಜನತೆಯಲ್ಲಿ ಲಗ್ಗೆ ಇಡ್ತಾ ಇದೆ ಅದು.
2: ರಾತ್ರಿಚರ್ಯದ ಬಗ್ಗೆ ನೀವು ಹೇಳಿದ್ರಿ, ನಾನು ಮೊನ್ನೆ ತಾನೇ ಓದಿದೆ, ಅತಿ ಶೀಘ್ರದಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸಬೇಕು, ರಾತ್ರಿ ಆಹಾರ ಸನ್ಸೆಟ್ ಕಿತ ಅಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತ ಆದ ಅರ್ಧ ತಾಸಿನಲ್ಲಿ ಆಹಾರ ಸೇವನೆ ಮಾಡ್ಕೋಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಯಾಕೆ ಆತರ ಹೇಳ್ತಾರೆ, ಇನ್ನೊಂದು ಮುಂಜಾನೆ ನೀವು ಜೈನ ಮುನಿಗಳಾಗಿರ್ಬೋದು ಅಥವಾ ಜೈನ ಸಂಪ್ರದಾಯದಲ್ಲಿ ವಾಸ ಅಂತ ಕರೀತಾರೆ, ಈ ಸೈಡ್ ಉತ್ತರ ಕನ್ನಡದವ್ರು ಗೊತ್ತಿರಬೇಕು, ವಾಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಪ್ಪ ಅಥವಾ ಈಗ ನೀವೇನ್ ಹೇಳಿದ್ರಿ ಸೂರ್ಯಾಸ್ತ ಆದ ತಕ್ಷಣ ಮಾಡ್ಬೇಕು ಆಮೇಲೆ ಮಲಗೋದ್ರೊಳಗೆ ಈ ತರ ಅಂತ ಹೇಳಿ, ಯಾಕಂತಂದ್ರೆ ಅದರ ಹಿಂದಿರ್ತಕ್ಕಂತ ವೈಜ್ಞಾನಿಕ ಕಾರಣ ಏನಂದ್ರೆ, ನೀವು ಬೇಗ ಆಹಾರ ಸೇವನೆ ಮಾಡಿದ್ರೆ ನೀವು ಮಲಗೋದು ಒಂದು 9-10 ಗಂಟೆ ಆದ್ರೂ ಕೂಡ ಅಲ್ಲಿ 2-3 ಗಂಟೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ಮಾಡಿದಂತ ಆಹಾರ ಏನಿದೆ ಅಲ್ಲ, ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣಕೊಳ್ಳುತ್ತೆ, ಆಮೇಲೆ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತೆ. ಸೊ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಂಜೆ ಅಥವಾ ಸೂರ್ಯಾಸ್ತ ಆದ ತಕ್ಷಣ 8 ಗಂಟೆ ಒಳಗಡೆ ಒಬ್ಬ ಮನುಷ್ಯನ ಊಟ ಆಗಿರಬೇಕು. ತೀರಾ ತೀರಾ ತೀರಾ ಲೇಟ್ ಅಂದ್ರೂ ಕೂಡ 9 ಗಂಟೆ ಒಳಗಡೆ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಸದಸ್ಯರ ಊಟ ಮುಗಿಸಿರ್ಬೇಕು.
2: ಇನ್ನೊಂದು, ಎಲ್ಲರೂ ಈಗ ಏನಾದ್ರೂ ಹೊಸ ಅಳವಡಿಸ್ಕೋಬೇಕಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಟ್ರೆಂಡ್ ಆಗಿ ಬಂದ್ಬಿಡುತ್ತೆ, ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಓದಿದ್ದೇನೆ ವಾಕ್ ಆಫ್ಟರ್ ಮೀಲ್ಸ್, ವಾಕ್ ಆಫ್ಟರ್ ಮೀಲ್ಸ್ ಅಂತ. ಆದ್ರೆ ಆಯುರ್ವೇದದಲ್ಲಿ ಅದು ಬಹಳ ಮುಂಚಿನಿಂದಾನೇ ಇತ್ತು, ಶತಪೌಲಿ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅದೇ ಸರ್ವಜ್ಞ ಹೇಳಿದಾನಲ್ಲ ಮಂಜುನಾಥ್ ಅವರು, ಉಂಡು 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ ಅಂತ ಹೇಳ್ತಾರೆ. ಅಂತಂದ್ರೆ ಉಂಡು ಊಟ ಮಾಡಿಬಿಟ್ಟು 100 ಹೆಜ್ಜೆ ಇಡಿ ಸಾಕು, 100 ಹೆಜ್ಜೆ ಇಟ್ಟು ಗಂಡ ಭುಜ, ಗಂಡ ಭುಜ ಅಂತಂದ್ರೆ ಬಲಭುಜವನ್ನು ಮೇಲ್ಗಡೆ ಅಂದ್ರೆ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗಬೇಕು ಅಂತ ಹೇಳ್ತಾನೆ. ಎಡಭಾಗಕ್ಕೆ ಯಾಕೆ ಹೊಳ್ಬೇಕಪ್ಪ, ನಾವು ಬಲಭಾಗಕ್ಕೆ ಹೊಳ್ತೀವಿ ಅಂತ ಅನ್ಬಹುದು, ಆದ್ರೆ ನಮ್ಮ ಊಟದ ಜಠರ ಅಥವಾ ಊಟ ಮಾಡಿದಂತ ಸಂಗ್ರಹಣೆ ಆಗ್ತಕ್ಕಂತ ಆಹಾರದ ಚೀಲ ಏನಿದೆ ಜಠರ ಅದು ಇರೋದು ಎಡಭಾಗಕ್ಕೆ. ಸೊ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗೋದ್ರಿಂದ ಅದು ಜೀರ್ಣಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ಅವರು ಉಂಡು 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ನಾ ವೈದ್ಯರ ನಾ ಕಾನೆ ಅಂತ ಸರ್ವಜ್ಞ ಹೇಳ್ತಾನೆ.
2: ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಈಗ ಸೋಷಿಯಲ್ ಮೀಡಿಯಾ ಯುಗ, ಇಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ ಅಥವಾ ಒಂದು ರೀಲ್ ನೋಡಿದ್ರು ಇದು ಅದು ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ರೆ ಅದು ಒಂದು ರಿಸ್ಕ್ ಆಗಿದೆ. ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ನೋಡಿ, ಯಾವುದೇ ಸೈನ್ಸ್ ಆಗಿರ್ಬೋದು ಅಲ್ಲಿ ತಮ್ಮದೇ ಆದಂತ ನಿಮ್ಗೆ ಸರಿಯಾದ ಅದರ ಜ್ಞಾನ ಇದ್ರೆ ಮಾತ್ರ ಫಾಲೋ ಮಾಡ್ಬೇಕು, ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ನಾನು ಹೇಳ್ದಲ್ಲ. ಇವಾಗ ನೀವು ಹೇಳಿದ್ರಿ ಒಂದ್ ಯಾವ್ದಾದ್ರು ಕಷಾಯ ಹೇಳಿ, ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ. ತುಳಸಿ, ಅರಿಶಿನ, ಶುಂಠಿ, ಕರಿಮೆಣಸು ಅದ್ರ ಕಷಾಯ ಕುಡೀರಿ ಅಂತ ಹೇಳಿದೆ ನಾನು. ಬಟ್ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಉಷ್ಣ ಗುಣಗಳು. ಓಕೆ, ಉಷ್ಣ ಗುಣದಿಂದ ಮತ್ತೆ ಉಷ್ಣ ಗುಣ ಹೆಚ್ಚಾದ್ರೂ ಕೂಡ ಅದರಿಂದ ಬೇರೆ ಅಡ್ಡ ಪರಿಣಾಮಗಳಾಗುತ್ತೆ, ಅದು ಜನರಿಗೆ ಗೊತ್ತಿರೋ ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ತರ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನು ಅದನ್ನ ತಗೊಂಡೆ, ತಗೊಂಡು ಆದ ನಂತರ ನನಗೆ ಮೈ ಎಲ್ಲ ಉರಿ ಆಯ್ತಪ್ಪ. ಆ ಉರಿ ಯಾಕಾಯ್ತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ದ್ರವಗಳ ಗುಣಗಳೇ ಹಾಗೂ ಉಷ್ಣ ಇರೋದ್ರಿಂದ. ಸೊ ಪ್ರಮಾಣ ಅನ್ನೋದು ತುಂಬಾ, ಆ ಪ್ರಮಾಣ ನುರಿತ ಆ ವೈಜ್ಞಾನಿಕ ಇದರಲ್ಲಿ ಯಾರು ನುರಿತ ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನುರಿತ ವೈದ್ಯರ ಸಹಾಯದಿಂದ ತಾವು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು, ಅಂದ್ರೆ ಅದರ ಅಡ್ಡ ಪರಿಣಾಮಗಳು ಆಗೋದಿಲ್ಲ.
2: ಮೇಡಮ್, ತಮ್ಮ ಉತ್ತರದಲ್ಲಿ ತುಳಸಿ ಬಗ್ಗೆ ನೀವು ಹೇಳಿದ್ರೆ, ಗಿಡ ಮೂಲಿಕೆಗಳು, ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಗಿಡ ಮೂಲಿಕೆಗಳು, ತುಳಸಿ ಮತ್ತಿನ್ ಯಾವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಮನೆಯಲ್ಲಿ ನಾವು ಬಳಸಬಹುದು?
1: ಅಮೃತ ಬಳ್ಳಿ ಅಂತ ಹೇಳ್ತೀವಿ ಮಂಜುನಾಥ್ ಅವರೇ, ಅಮೃತ ಬಳ್ಳಿ ತುಂಬಾ ಮುಖ್ಯವಾದದ್ದು. ಅದು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಇವನ್ ನಾವು ಜ್ವರದಲ್ಲಿ ಕೂಡ ಅದರ ಪಾತ್ರ ತುಂಬಾ ಇದೆ ಅಮೃತ ಬಳ್ಳಿ. ಇವನ್ ರಿಸರ್ಚ್ ಗಳನ್ನು ನೋಡಿದಾಗ ಅದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾನು ಹೇಳ್ತಾರೆ. ಸೊ ಇಮ್ಯುನೋ ಮಾಡ್ಯುಲೇಟರ್ ಅಂತಾನು ಹೇಳ್ತಾರೆ. ಸೊ ಅಮೃತ ಬಳ್ಳಿಯನ್ನು ಕೂಡ ಎಲ್ಲರೂ ನೆಡಬಹುದು. ಒಂದು ಇನ್ನೊಂದು ಬೇವು ಅಂತ ಹೇಳ್ತಾರೆ, ಬಟ್ ಅಪಾರ್ಟ್ಮೆಂಟ್ಗಳೆಲ್ಲ ಇದು ತುಂಬಾ ಕಷ್ಟ. ಬಟ್ ಯಾರ ಹತ್ರ ಜಾಗ ಇದೆ ಅವ್ರು ಬೆಳೆಸಬಹುದು, ಯಾಕಂದ್ರೆ ಅದು ಕೂಡ ಕ್ರಿಮಿಗ್ನ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ಸ್ಟಡಿ. ಸೊ ನೀ ಇವಾಗ ಮಳೆಗಾಲದನ್ನ ಆವಾಗಲೇ ಹೇಳಿದೆ, ಲೈಕ್ ಸ್ನಾನ ಮಾಡಬೇಕಾದ್ರೆ ಒಂಚೂರು ಉಪ್ಪು ಅಥವಾ ಅರಿಶಿನ ಹಾಕ್ಬಿಟ್ಟು ಮಾಡಿದ್ರೆ ಚರ್ಮದ ಕಾಯಿಲೆ ಬರೋದಿಲ್ಲ. ಸೊ ಅದರಲ್ಲಿ ಬೇವು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಬೇವುಗಳನ್ನ ನೀರಿನ ಸ್ನಾನದಲ್ಲಿ ಹಾಕಿ ಮಾಡೋದ್ರಿಂದ ಅದು ಎಷ್ಟೋ ಮಟ್ಟಿಗೆ ಜನರಿಗೆ ಸಹಾಯ ಮಾಡಬಹುದು. ಈ ತರ ಚಿಕ್ಕ ಪುಟ್ಟ ಗಿಡಗಳನ್ನು ಅವ್ರು ನೆಡಬಹುದು.
2: ಮಳೆಗಾಲದಲ್ಲಿ ಎಸ್ಪೆಷಲಿ ವೈಯಕ್ತಿಕ ಸ್ವಚ್ಛತೆ ಹೇಗೆ ಕಾಯ್ದುಕೊಳ್ಳಬಹುದು ಆಯುರ್ವೇದದ ಪ್ರಕಾರ, ಅದರ ಬಗ್ಗೆ ಸ್ವಲ್ಪ?
1: ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ದಿನಚರ್ಯ ಅಂತ ಏನ್ ನೀವು ಆವಾಗಲೇ ಕೇಳಿದ್ರಿ, ಅದರಲ್ಲಿ ನಮ್ಮಲ್ಲಿ ಫಸ್ಟ್ ಆಯುರ್ವೇದದಲ್ಲಿ ಹೇಳಿರೋದು ದಂತ ದಾವನ ಅಂತ ಹೇಳ್ತಾರೆ. ದಂತ ದಾವನ ಅಂದ್ರೆ ಇವಾಗಿನ ಇದ್ರಲ್ಲಿ ಅಂತ ಬ್ರಷ್ ಟೀತ್ ಅಂತ ಹೇಳ್ತೀವಲ್ಲ, ಸೊ ಬ್ರಷಿಂಗ್ ಟೀತ್, ಅಲ್ಲಿಂದಾನೇ ನಮ್ದು ವೈಯಕ್ತಿಕ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಕವಲ ಗಂಡುಷ ಅಂತ ಬರುತ್ತೆ ವರ್ಡ್ ನಮ್ಮ ಆಯುರ್ವೇದದಲ್ಲಿ. ಕವಲ ಗಂಡುಷ ಅಂತಂದ್ರೆ ಏನಪ್ಪ ಅಂತೇಳಿ, ಅವಾಗಲೇ ನಾವು ಮುಖ್ಯ ಬರುವ ಸಾಮಾನ್ಯ ರೋಗಗಳಲ್ಲಿ ಗಂಟಲು ನೋವು, ಶೀತ, ಕೆಮ್ಮ ಅಂತ ಹೇಳಿದ್ವಿ. ಸೊ ಅದು ಗಂಡುಷ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್, ಅದರಲ್ಲಿ ಹಾಫ್ TSF ಉಪ್ಪು, ಹಾಫ್ TSF ಅರಿಶಿನ ಹಾಕಿ ಗಾರ್ಗ್ಲಿಂಗ್ ಮಾಡಬೇಕು. ಸೊ ಅದರಿಂದ ಗಂಟಲು ನೋವು ಬರೋದಿಲ್ಲ. ನೆಕ್ಸ್ಟ್ ಸ್ನಾನ. ಸೊ ಸ್ನಾನದ ನೀರಿನಲ್ಲಿ ಒಂದಿನ ಮೀನ್ಸ್ ಅಲ್ಟರ್ನೇಟ್ ಡೇ ದೇ ಹಾವ್ ಟು ಪುಟ್ ಅರಿಶಿನ ಅಥವಾ ಉಪ್ಪನ್ನು ಹಾಕಿ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ತಪ್ಪಿಸಬಹುದು. ಊಟ ಸರಿಯಾಗಿಂತ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಏನಂತೇಳಿ ಉಪ್ಪು ನೀರಿನಲ್ಲಿ ಸರಿಯಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಈ ತರ ಸ್ವಚ್ಛತೆ ತಮ್ಮ ಸ್ವಂತ ಸ್ವಚ್ಛತೆಗಿಂತ ಯೂಸ್ ಮಾಡ್ತಕ್ಕಂತಹ ತರಕಾರಿಗಳ ಸ್ವಚ್ಛತೆ ಕೂಡ ಕಾಪಾಡಿಕೊಂಡ್ರೆ ದೇಹದ ಸ್ವಚ್ಛತೆ ತಾನೇ ಕಾಯ್ದುಕೊಳ್ಬಹುದು.
2: ಮೇಡಮ್, ಮಳೆಗಾಲದಲ್ಲಿ ರೋಗಗಳು, ಅದರಿಂದ ಹೇಗೆ ನಾವು ದೂರವಿರಬಹುದು, ಅದರ ಬಗ್ಗೆ ಆಯುರ್ವೇದ ಟಿಪ್ಸ್ ಅನ್ನ ನೀವು ಕೊಟ್ರಿ. ವ್ಯಾಯಾಮದ ಬಗ್ಗೆ ಮಾತನಾಡಿದ್ರಿ, ದಿನಚರ್ಯ, ಋತುಚರ್ಯ, ಆಮೇಲೆ ರಾತ್ರಿಚರ್ಯ ಕೂಡ ಮಾತನಾಡಿದ್ರಿ, ಆಹಾರದ ಬಗ್ಗೆ ಮಾತನಾಡಿದ್ರಿ. ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕೊನೆಯದಾಗಿ, ಮಳೆಗಾಲ ಪ್ರಕೃತಿಯ ಸೌಂದರ್ಯವನ್ನೇ ಅಲ್ಲ, ಆರೋಗ್ಯದ ಪಾಠವನ್ನು ನಮಗೆ ಕಲಿಸುತ್ತದೆ. ಈ ಋತುವಿನಲ್ಲಿ ನಾವೆಲ್ಲರೂ ಸ್ವಚ್ಛತೆ, ಸಮತೋಲನ, ಸಂಯಮ ಇವುಗಳನ್ನೆಲ್ಲ ನಮ್ಮ ನೀಡಬೇಕಾಗುತ್ತದೆ. ಆಯುರ್ವೇದದ ಮೌಲ್ಯಪೂರ್ಣ ಮಾರ್ಗದರ್ಶನಗಳನ್ನು ಅನುಸರಿಸಿಕೊಂಡು ನಾವು ರೋಗಮುಕ್ತ ಜೀವನದತ್ತ ಹೆಜ್ಜೆ ಹಾಕಬೇಕು. ಮಳೆ ಸುರಿದರೂ, ರೋಗಗಳು ಬಂದರೂ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಅಳವಡಿಸಿಕೊಂಡು ಹೊಸ ಆರೋಗ್ಯದತ್ತ ನಾವು ಮುನ್ನುಗ್ಗಬೇಕು. ಸೊ ಆಯುರ್ವೇದ ಹಳೆಯದು ಅಲ್ಲ, ಇದು ಸದಾ ಇರುವುದು. ಅದಕ್ಕೋಸ್ಕರ ಎಲ್ಲ ಜನರು ಇದನ್ನು ಸರಿಯಾಗಿ ಪಾಲಿಸಿ ತಮ್ಮ ಜೀವನವನ್ನು ಆನಂದವಾಗಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ.
2: ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
1: ಥ್ಯಾಂಕ್ ಯು. ಥ್ಯಾಂಕ್ ಯು.
2: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಆಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ, KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಉಮಾ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇವತ್ತಿನ ದಿನ ಈ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಉಮಾ ಶೆಟ್ಟಿಗೆ ಧನ್ಯವಾದ. ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, KLE ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ KLE IVF ಕೆ ಸಾಥ್. ಆಜ್ ಹೀ ವಿಸಿಟ್ ಕರೇ KLE ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777 extension 1530.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು ನಾನು ಬಂಜರ ಫ್ಯಾಮ್ಗೆ ಈ ಕನಸು. ಸ್ನೇಹಿತರೆ, ಶುಭ ಶುಕ್ರವಾರ, ವರ್ಷದ 7ನೇ ತಿಂಗಳು, ತಿಂಗಳಿನ 3ನೇ ದಿನ, 3 ಜುಲೈ 2026. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಬನ್ನಿ, ಕಾರ್ಯಕ್ರಮದ ಮುಂದಿನ ಗೀತೆ ಬೊಂಬೆ ಹೇಳುತ್ತೈತೆ. ನೀನೇ ರಾಜ್ಕುಮಾರ.

ಆತ್ಮೀಯ ಸ್ನೇಹಿತರೆ, ಇವತ್ತಿನ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ತಾವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಾನ ಕೋಗಿಲೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಒಲವೇ ಜೀವನ ಸಾಕ್ಷಾತ್ಕಾರ. ಆತ್ಮೀಯ ಸ್ನೇಹಿತರೆ, ಕರೆ ಮುಖಾಂತರ ನನಗೆ ಪ್ರಸಾದ್ ಅವರು ತಿಳಿಸಿದ್ರು ಉತ್ತಮ ಗೀತೆ. ಅವರಿಗೆ ಬಹಳ ಇಷ್ಟವಾದ ಜೋ ಜೋ ಲಾಲಿ ನಾ ಹಾಡುವೆ ಅನ್ನೋ ಒಂದು ಹಾಡು ಬಹಳ ಇಷ್ಟವಾಯಿತು ಅಂತ ತಿಳಿಸಿದ್ರು. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೇಳ್ತಾ ಇದ್ದೀರಾ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ, ಅದನ್ನು ಕೇಳ್ತಾ ತಾವು ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಜೋ ಜೋ ಲಾಲಿ ನಾ ಹಾಡುವೆ ಅನ್ನೋ ಒಂದು ಹಾಡನ್ನ ಪ್ರಸಾದ್ ಅವರು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಏಕೆಂದರೆ ಅವರ ತಾಯಿ ಆ ಗೀತೆಯನ್ನು ಪ್ರಸಾರ ಮಾಡಿಸ್ತಿದ್ರು ಅಂತ ಹೇಳಿದರು. ಬಹಳ ಖುಷಿಯಾಯಿತು. ಎಲ್ಲಾದರೂ ಕೆಲಸಕ್ಕೆ ಬಂದಲ್ಲ. ಸೊ ಸ್ನೇಹಿತರೆ, ಹಿಂಗಿರುತ್ತೆ ನೋಡಿ, ಒಂದೊಂದು ಗೀತೆಯೊಂದಿಗೆ ತಮ್ಮ ಅನುಭವ, ತಮ್ಮ ನೆನಪು, ತಮ್ಮ ಒಂದು ಸಿಹಿಯಾದ ನೆನಪು ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಅದೇ ಕಾರ್ಯಕ್ರಮದ ಒಂದು ವಿಶೇಷತೆ. ಆತ್ಮೀಯ ಸ್ನೇಹಿತರೆ, ಒಂದು ಹಳೆ ಗೀತೆ, ಒಂದು ಹೊಸ ಗೀತೆ, ತಮ್ಮ ತಮ್ಮ ಗೀತೆಗಳೊಂದಿಗೆ ಆ ಒಂದು ನೆನಪುಗಳು ತಾಜಾ ಆಗುತ್ತೆ, ಕಣ್ಮುಂದೆ ಬಂದೇ ಬರುತ್ತೆ. ಸೊ ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ಈಗ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಬರ್ತಾ ಇದೆ. ಸೊ ವಾಟ್ಸಪ್ ಮೆಸೇಜ್ ಮುಖಾಂತರ ಮತ್ತಾರೇನೇನು ಹೇಳ್ತಾರೆ ನೋಡೋಣ. ಗೋಪಿ ಲೋಹಾರ್ ಅವರು, ಗುಡ್ ಮಾರ್ನಿಂಗ್ ಮಂಜುಬಾಯ್. ಗುಡ್ ಮಾರ್ನಿಂಗ್ ವೇಣು ಧ್ವನಿ ಅಂತ ಹೇಳಿ ಅಮಿಗಾಲ್ ಫೋನ್ ಅವರ್ ಮೊಬೈಲ್ಗೆ ಇಟ್ಲೋ ನಾಯ್ ಮಂಜುಬಾಯ್, ಮಿಷನ್ ಇಂಪಾಸಿಬಲ್ ಸಾಕ. ನೋಡಿ ಆತ್ಮೀಯ ಸ್ನೇಹಿತರೆ, ನಾನು ನನ್ನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಒಂದು ಚಾಲೆಂಜನ್ನು ನಾನು ನಿಮಗೆ ಕೊಡುತ್ತೇನೆ. ಆ ಚಾಲೆಂಜಿನ ಪ್ರಕಾರ ತಮ್ಮ ಜೀವನದ ಅಂದರೆ 24 ತಾಸಿನಲ್ಲಿ 1 ತಾಸು ನೀವು ನಿಮ್ಮ ಮೊಬೈಲು, ಟಿ ವಿ, ಲ್ಯಾಪ್ಟಾಪ್ ಕಡೆಯಿಂದ ದೂರವಿದ್ದು ತೋರಿಸಿ ಅಂತ. ಅಂಥ ಸಂದರ್ಭದಲ್ಲಿ ಆ ಚಾಲೆಂಜನ್ನು ತಗೊಂಡು ನಮ್ಮ ಕಲಾಗಾರ ಗೋಪಿ ಲೋಹಾರ್ ಅವರು ಮೆಸೇಜನ್ನು ಮಾಡಿದರೆ, ನಿನ್ನೆ 4 ತಾಸು, 1 ತಾಸು ಹೇಳಿದೆ, 4 ತಾಸು ಮೊಬೈಲ್ಗೆ ಇಟ್ಲೋ ನೈ ಮಂಜುಬಾಯ್, ಮಿಷನ್ ಇಂಪಾಸಿಬಲ್ ಅನ್ನು ಪಾಸಿಬಲ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ದಿನದಲ್ಲಿ ಇರೋ 24 ತಾಸಿನಲ್ಲಿ ಒಂದೇ 1 ತಾಸು ನಿಮ್ಮ ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಕ್ರೀನಿಂದ ದೂರವಿರಿ ಅನ್ನೋ ಒಂದು ಚಾಲೆಂಜನ್ನು ಕೊಟ್ಟಿದೆ. ಅದರ ಲಾಭಗಳ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದೆ. ಆ ಮಿಷನ್ ಇಂಪಾಸಿಬಲನ್ನು ಪಾಸಿಬಲ್ ಮಾಡಿರ್ಬೋ ಕಲಾಗಾರ ಗೋಪಿ ಲೋಹಾರ್ ಅವರೇ. ಒಳ್ಳೇದಾಗಲಿ, ಒಲವೇ ಜೀವನ ಸಾಕ್ಷಾತ್ಕಾರ ಆಗಲಿ ಅನ್ನೋ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದು ತಾಜ್ ಮಹಲ್ ಚಿತ್ರದ ಒಂದು ಗೀತೆ. ಇವತ್ತು ನನ್ನ ಕಾರ್ಯಕ್ರಮದ ಎಲ್ಲ ಹೊಸ ಗೀತೆಗಳು ಸ್ವಲ್ಪ ರೊಮ್ಯಾಂಟಿಕ್ ಬಿಟ್ಟು ದುಃಖ ಕೊಡುವಂಥ ಗೀತೆ ಅಂತ ತಿಳ್ಕೊಬೇಡಿ. ಆದರೆ ಸ್ನೇಹಿತರೆ, ಎಸ್, ಹಾರ್ಟ್ ಬ್ರೇಕಿಂಗ್ ಸಾಂಗ್ಸನ್ನು ಸಂಗ್ರಹಿಸಿ ಇಟ್ಟಿದ್ದೀನಿ. ಯಾಕೋ ಮಂಜುನಾಥ, ಏನಿಲ್ಲ ಹಿಂಗರಿಪ್ಪ, ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಈ ಕಾಂಬಿನೇಷನ್ ಕಾರ್ಯಕ್ರಮವನ್ನು ಕೇಳ್ತಾ ಖುಷಿ ಪಡುತ್ತಿದ್ದಾರೆ ನಮ್ಮ ವಿಜಯ್ ಕುಮಾರ್ ಭಸ್ಮೆ ಅವರು. ಅವರಿಗೆ ಧನ್ಯವಾದ, ಕರೆ ಮಾಡಿದರು, ಅವರು ತಿಳಿಸಿದರು ಉತ್ತಮ ಗೀತೆಗಳು ಅಂತ. ಸೊ ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ತಾವು ಆರಾಮ್ಸೆ ಕರೆ ಮಾಡಿ, ನಿಮ್ಮ ಜನ್ಮದಿನ, ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಏನೇ ಇದ್ರೆ ನನಗೆ ತಿಳಿಸಿ 9019904904. ಬನ್ನಿ. ಪೂಜಾ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ಒಂದ್ ತಾಸು ಇದ್ನಿ ನೋಡಿ, ಆದ್ರೆ ನಾನು ಟಿವಿ ನೋಡ್ಕೋತ ಕೂತಿದ್ದೆ. ನಾನು ಅದೇ ಹೇಳ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ, ಮೊಬೈಲು, ಲ್ಯಾಪ್ಟಾಪು, ಕಂಪ್ಯೂಟರ್, ಟಿವಿ, ಯಾವುದೇ ಸ್ಕ್ರೀನ್ಸ್ ಇಲ್ಲದೆ ಒಂದ್ ತಾಸು ತೆಗೆದು ತೋರಿಸಿ. ಎಸ್, 60 ನಿಮಿಷದ ಸಮಯ, ಒಂದ್ ದಿನದಲ್ಲಿ 60 ನಿಮಿಷ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಅಲ್ಲ ಇದು ಕಂಪ್ಯೂಟರು, ನಿಮ್ಮ ಮೊಬೈಲ್ ಈ ಸ್ಕ್ರೀನ್ಗಳಿಂದ ದೂರವಿದ್ದು ತೋರಿಸಿ. ನಾನದೇ ಒಂದು ಕಾರ್ಯಕ್ರಮ ಮಾಡಿದೆ, ಅದನ್ನು ನಮ್ಮ ಕಲಾಗ ಆರ್ ಗೋಪಿ ಲೋಹಾರ್ ಅವರು ಕೇಳಿ 4 ತಾಸು ದೂರವಿದ್ರು ಅಂತ ಹೇಳಿದ್ರು. ಐ ಹೋಪ್ ಗೋಪಿ ಲೋಹಾರ್ ಸಾಹೇಬ್, ತುಮಿ 4 ತಾಸು ಮೊಬೈಲ್ ಥರ ನೈ ಇರ್ಲ, ಕರೆ ತೇ ಸೋಡುನ ಕೊಟ್ಟ ಟಿವಿ ಲ್ಯಾಪ್ಟಾಪ್ ಬರ್ತಾರೆ ನಾವು ತಾನೇ. ಆತ್ಮೀಯ ಸ್ನೇಹಿತರೆ, ಈಗ ಉಲ್ಟಾ ಮಾಡಿ, ಮುಂಜಾನೆ 1 ತಾಸು, ಸಾಯಂಕಾಲ 1 ತಾಸು, ಅಥವಾ ರಾತ್ರಿ ಮಲಗೋಗಿದ್ದ ಮುಂಚೆ 1 ತಾಸು ನೀವು ಮೊಬೈಲು, ಲ್ಯಾಪ್ಟಾಪು, ಟಿವಿ ಇದರಿಂದ ದೂರವಿದ್ದು ನೋಡಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆ. ಏಕೆ ಅಂದರೆ ಆತ್ಮೀಯ ಸ್ನೇಹಿತರೆ, ನಾವು ನಡೆಯುವಾಗ, ವ್ಯಾಯಾಮ ಮಾಡುವಾಗ, ನಾವು ಮಲ ವಿಸರ್ಜನೆ ಮಾಡುವಾಗಲೂ ಕೂಡ ಮೊಬೈಲ್ ಅನ್ನು ಧರಿಸಿ ತಿಕ್ಕಿ ಆಡ್ಕೋತ್ ಕುಂಡಿರ್ತೇವೆ ಅಂತ ಲೋಕಭಯ್ಯ. ಹಿಂಗಾಗೈತೆ ನೋಡ್ರಿ ಆತ್ಮೀಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಬನ್ನಿ ಇವತ್ತಿನ ಕಾರ್ಯಕ್ರಮದ ಎಲ್ಲ ಹೊಸ ಗೀತೆ, ಹಾರ್ಟ್ ಬ್ರೇಕಿಂಗ್ ಸಾಂಗ್ಸ್, ಎಸ್, ಅಂತ ಗೀತೆ, ಲವ್ ಫೇಲಿಯರ್ ಗೀತೆಯನ್ನು ಹುಡುಕ್ಯಾಡಿಟ್ಟೇನ್ರಿ, ಬನ್ನಿ ಕೇಳೋಣ. ಹಾಗೆ ಹಳೆ ಗೀತೆ ಅಫ್ಕೋರ್ಸ್ ನಿಮಗೆ ಎಲ್ಲರಿಗೂ ಸಂತೋಷ ತರುವಂತಹ ಗೀತೆಯನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ವಾಟ್ಸಪ್ ಮೆಸೇಜ್ ಯಾರು ಮಾಡ್ತಾ ಇದ್ದಾರೆ, ಇವತ್ತು ನನ್ನ ಬರ್ಡೇ ಐತ್ರಿ ಅಂತ ಸುವರ್ಣ ಮೇಡಮ್ ಅವರು, ನಮ್ಮ ಸುವರ್ಣ ಅಡಿಗೆಯವರು ಮೆಸೇಜನ್ನು ಮಾಡಿದ್ದಾರೆ. ಎಷ್ಟು ಸಂತೋಷದ ವಿಷಯ ಸುವರ್ಣ ಮೇಡಮ್, ಈ ಸಂತೋಷದ ವಿಷಯವನ್ನು ನೀವು ನನಗೆ ತಿಳಿಸಿದ್ದೀರಾ. ನಿಮ್ಮ ಡೀಪಿನಲ್ಲಿ ಇರೋ ನಿಮ್ಮ ಮುಖದ ಮೇಲೆ ನಗು, ಆ್ಯಂಡ್ ಆಜುಬಾಜು ಯಾರ್ಯಾರು ಎಲ್ಲರೂ ನಗ್ತಾ ಇದ್ದಾರೆ ನೋಡ್ರಿ, ಹಾಗೆ ನಗುತ್ತಾ ನಗುತ್ತಾ ಬಾಳು ನೀವು 100 ವರ್ಷ ಈ ಅಂದು ಹೀಗೆ ಕೇಳ್ತಾ ಇರಿ ವೇಣುಧ್ವನಿ ದಿವಸ ದಿವಸ. ಎಸ್, ಉತ್ತಮ ಒಂದು ದಿನ, ದಿನ ಅಷ್ಟೇ ಅಲ್ಲ ನಿಮ್ಮ ಜೀವನ ಕೂಡ ಹಾಗೆ ಆಗಲಿ ಸುವರ್ಣ ಮೇಡಮ್. ಎಸ್, ಗೋಪಿ ಲೋಹಾರ್ ಅವರು ಇನ್ನೂ ಮೆಸೇಜ್ ಮಾಡಿ, ಕಾಯ್ಪನ್ನೈಕೆಲೋ 4 ತಾಸು ಮೊಬೈಲು ಬಿಟ್ಟರು, 4 ತಾಸು ಇನ್ನು ಯಾವುದೇ ಸ್ಕ್ರೀನನ್ನು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೆ ಬಹಳ ಖುಷಿ ಆಯಿತು. ಸುವರ್ಣ ಮೇಡಮ್ ಧನ್ಯವಾದ ಅಣ್ಣ ಅಂತ ಹೇಳ್ತಾ ಇದ್ದಾರೆ, ಬರೇ ಧನ್ಯವಾದ ಹೇಳೋದಲ್ಲ, ಒಳ್ಳೆ ಪಾರ್ಟಿ ಕೊಡಬೇಕು ನನಗೆ. ನಮ್ಮ ಪಾರ್ಟಿ ಅಂದರೆ ಹೆಂಗೆ ಗೊತ್ತಾ ಆತ್ಮೀಯ ಸ್ನೇಹಿತರೆ, ಗರಂ ಗರಂ ಪೋಯೆ ಇರಬೇಕು ನೋಡ್ರಿ, ಇಂಥ ಬಿಸಿ ಬಿಸಿ ಅಂದರೆ, ಇಂಥ ಒಂದು ಮಳೆಯಲ್ಲಿ ಬಿಸಿ ಬಿಸಿ ಪಕೋಡ, ಬಜ್ಜಿ, ಬಟಾಟೆ ಬಜ್ಜಿ, ಮಸ್ತ್ ಬೈಕಿ ಒಂದು ಪೋಹೆ, ಪೋಹೆನಾಗ ಮಿರ್ಚಿ ಜಾಸ್ತಿ, ಅದು ಮಿರ್ಚಿ ತಿನ್ನಂಗಿಲ್ಲ ರೀ ನಾ ಕರೆ, ಅದು ಮಿರ್ಚಿ ಗಮ್ ಗಮ್ ಗಮ್ ಗಮ್ ಎಲ್ಲ ಪೋಹೆನಾಗ ಬಿದ್ದಿರಬೇಕು, ಎಕ್ಸ್ಟ್ರಾ ಕಾಂದ ಬಿದ್ದಿರಬೇಕು, ಎಕ್ಸ್ಟ್ರಾ ಶೇಂಗಾ ಕಾಳು ಬಿದ್ದಿರಬೇಕು, ಇಂಥ ಒಂದು ಬಿಸಿಲಾಗ, ಏಯ್ ಮಳೆಯಾಗ ಬಿಸಿ ಬಿಸಿ ಪೋಹೆ ತಿನ್ನೋ ಮಜಾನೇ ಬೇರೆ, ನಮ್ದು ಹಿಂಗೆ ನೋಡ್ರಿಪ್ಪ ಪಾರ್ಟಿ. ಸೊ ಧನ್ಯವಾದ ಅಂತ ತಿಳಿಸಿದ್ದಾರೆ. ಇವತ್ತಿನ ಈ ವರ್ಷದ 7ನೇ ತಿಂಗಳು, ತಿಂಗಳಿನ 3ನೇ ದಿನ, July 3, 2024, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅವರ ಬರ್ಡೇಯ ಸಿಹಿಯಾದ ಸುದ್ದಿಯನ್ನು ಹಂಚಿಕೊಂಡಿರೋ ಸುವರ್ಣ ಮೇಡಮ್, ಹ್ಯಾಪಿ ಬರ್ಡೇ ನಿಮಗೆ ಮತ್ತೊಮ್ಮೆ. ಕಲಾಕಾರ ಗೋಪಿ ಲೋಹಾರ್ ಅವರು ಕಾಯ್ಪಣ್ಣೈಕೆಲ್ಲು ಅಂತ ಹೇಳಿದರು, ನಾನು ಕೊಟ್ಟಿರುವ ಒಂದು ಚಾಲೆಂಜು, ರವಿವಾರದ ಒಂದು ಕಾರ್ಯಕ್ರಮ ಬಹುಶಃ ಅದೇ ಇರಬಹುದು, ಅದರಲ್ಲಿ ನಾನು ಹೇಳಿದೆ 1 ತಾಸು ದೂರ ಇದ್ದು ತೋರಿಸಿ ಅಂತ. ಇವರು 4 ತಾಸು ಮಾಡಿದ್ದಾರೆ, ಮಿಷನ್ ಇಂಪಾಸಿಬಲನ್ನು ಪಾಸಿಬಲ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ವಾರ ನೀವು ಟ್ರೈ ಮಾಡಿ ನೋಡಿ ಆಯಿತಾ, ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಗೀತೆ ರೆಡಿ ಮಾಡಿಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಂದನದ ಗೊಂಬೆ ಚಿತ್ರದ ಹಾಡು.

ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ರತನ್ ಅವರು ಕರೆ ಮಾಡಿ ಹೇಳ್ತಾ ಇದ್ರು ಉತ್ತಮ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ, ಹಳೆ ಗೀತೆಗಳು ಅವರಿಗೆ ತುಂಬಾನೇ ಇಷ್ಟ ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ನನ್ನ ಗುರಿನೂ ಅದೇ ಇರುತ್ತೆ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅತಿ ಜಾಸ್ತಿ ಪ್ರಸಾರವಾಗದಂತಹ ಕೇಳಲಾರದಂತಹ ಗೀತೆಗಳನ್ನ ಸಂಗ್ರಹಿಸಿ ನಿಮ್ಮ ಮುಂದೆ ತಗೊಂಡು ಬರುವುದೇ ಒಂದೇ ಒಂದು ಉದ್ದೇಶ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಹಿರಿಯರು ನಮ್ಮ ರತನ್ ಅವರು ಅದೇ ಕರೆ ಮುಖಾಂತರ ನನಗೆ ತಿಳಿಸ್ತಾ ಇದ್ರು. ಅದರೊಂದಿಗೆ ಅವ್ರು ಹೇಳಿದ್ರು ನೀವು ಸಂಗ್ರಹಿಸೋ ಗೀತೆ ಸೂಪರ್ ಆಗಿದೆ ಅಂತ. ಅದಕ್ಕೆ ನಾನು ಧನ್ಯವಾದ. ಇಂಟರ್ನೆಟ್ಗೆ ಹೇಳಬೇಕಾತ್ಮೀಯ ಸ್ನೇಹಿತರೆ, ಉತ್ತಮ ಗೀತೆಗಳನ್ನ ಹುಡುಕ್ಯಾಡ್ ನಿಮ್ಮ ಮುಂದೆ ತಗೊಂಡು ಬರುತ್ತೇನೆ ನಾನು, ಅದನ್ನ ಕೇಳಿ ನಿಮ್ಮ ಕಣ್ಣು ಮುಂದೆ. ಆ್ಯಂಡ್ ಆ ಕ್ಷಣ ಮುಖದ ಮೇಲೆ ಒಂದು ನಗು ಬಂದರೆ ಸಾಕು ಆತ್ಮೀಯ ಸ್ನೇಹಿತರೆ. ಸೊ ನುರಿಗಮ್ಮ ಅವರ ಧ್ವನಿಯಲ್ಲಿ ಗಾಳಿಪಾಟ ಚಿತ್ರದ್ದು ಗೀತೆ ರೆಡಿ ಆಗಿದೆ. ಸೊ ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ನಿನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹುಟ್ಟುಹಬ್ಬ ಇತ್ತು ನನಗೆ ಗೊತ್ತು. ಶೋಭಾ ಡೌಲಿ ಅವರು ವಾಟ್ಸಪ್ ಮೆಸೇಜನ್ನು ಮಾಡಿ ನನಗೆ ಮೆಸೇಜನ್ನು ಮಾಡಿದ್ದಾರೆ. ನಿನ್ನೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಆಯಿತು. ಸೊ ನೋಡ್ರಿ ಏನು ಟೈಮಿಂಗಲ್ಲಿ ಬಂದಿದೆ ಈಗ ಮುಂದಿನ ಹಾಡು. ಸೊ ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸ್ಪೆಷಲ್ ನಾನು ಭಾಳಷ್ಟು ಬಾರಿ ಮಾಡಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕೂಡ. ಗಾಳಿಪಟ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಒಂದೇ ಸಮನೆ. ನೋಡಿ ಸ್ನೇಹಿತರೆ, ಮಳೆ ಪ್ಲಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೀತೆ ಕಾಂಬಿನೇಷನ್ ಭಾರಿ ಅಲ್ರಿ, ಚಾನೇಗ್ ಚುರುಮುರಿ ಹಾಕಿದಂಗ್ರಿ ಅದ. ಆತ್ಮೀಯ ಸ್ನೇಹಿತರೆ, ಮುಂದಿನ ಗೀತೆ ಬರ್ತಾ ಇದೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ, ವರ್ಷದ 7ನೇ ತಿಂಗಳು, ತಿಂಗಳಿನ 3ನೇ ದಿನ, ಶುಭ ಶುಭ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ.

ಆತ್ಮೀಯ ಸ್ನೇಹಿತರೆ, ಗಾಳಿಪಟ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಈಗ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಳೆ ರಾಯ ಬಂದಾಗ ಕೈಯಲ್ಲಿ ಫಸ್ಟ್ ಕ್ಲಾಸ್ ಚಾ ಕಾಫಿ, ಆಚೆ ತಾಟ್ನಲ್ಲಿ ಒಂದು ಬಜ್ಜಿ ಇದ್ರ ಮಜಾನ ಬೇರೆ. ಆದರೆ ಕೆಲಸ ಮಾಡ್ತಿರೋ ನನ್ನ ಸ್ನೇಹಿತರು ಮಂಜು ಯಾಕೋ ನಮ್ಮ ಹೊಟ್ಟೆ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದೀಯ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಜಸ್ಟ್ ಹೇಳತ್ತೇನೆ. ಸಾಯಂಕಾಲ ಮಾಡ್ರಿ ನೀವು ಅಂತ ಒಂದು ಅದು ಚಾ ಬಜ್ಜಿ ಎಲ್ಲ. ಓಕೆ, ಸೊ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಳೆ ಗೀತೆ ರೆಡಿ ಆಗಿದೆ, ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹನ್ನೆಲೆ ಚಿಗುರಿದ ಅನ್ನೋ ಒಂದು ಚಿತ್ರದ ಹಾಡು. 100% ಈ ಗೀತೆ ಎಷ್ಟೋ ಜನ ಕೇಳಿರುವುದಿಲ್ಲ, ಆದರೆ ಅಣ್ಣವರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಈ ಚಿತ್ರದ ಈ ಹಾಡು. ಸೊ ಸ್ನೇಹಿತರೆ 1968 ತೆರೆಗೊಂಡಿರುವ ಈ ಒಂದು ಚಿತ್ರದ ಗೀತೆ ರೆಡಿಯಾಗಿದೆ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಶೋಭಾ ಡಬ್ಲಿ ಅವರೇ, ಗೌಡನ್ ಸರ್ ಗಣೇಶ್ ಅವರ ಒಂದು ಸ್ಪೆಷಲ್ ಅನ್ನು ಇದೇ ವಾರ ನಾನು ಮಾಡುವೆ. ಸೊ ಸ್ನೇಹಿತರೆ ಕರೆ ಮುಖಾಂತರ ರತನ್ ಅವರು ಹೇಳ್ತಾ ಇದ್ರು ನಮಗೆ ದೃಷ್ಟಿ ಕಾಣಿಸುದಿಲ್ಲ. ಸೊ ಸ್ನೇಹಿತರೆ ನನಗೆ ಖುಷಿ ಏನಂದ್ರೆ, ಸ್ನೇಹಿತರೆ ನಮ್ಮ ವೇಣು ಧ್ವನಿಯ ಕುಟುಂಬದಲ್ಲಿರೋ ಎಷ್ಟೋ ಜನರಿದ್ದಾರೆ ರೀ ಸ್ನೇಹಿತರೆ, ಅವ್ರದೇ ಆದಂತಹ ಒಂದು ಕಷ್ಟ ದುಃಖ ಸಮಸ್ಯೆ ನೋವು ಇದ್ದೇ ಇರುತ್ತೆ. ನನ್ನ ಜೀವನದಲ್ಲಿ ಒಂದು ಕಷ್ಟ ಸುಖ ನೋವು, ನಿಮ್ಮ ಜೀವನದಲ್ಲಿ ಒಂದು ಕಷ್ಟ ಸುಖ ನೋವು, ಕಷ್ಟ ನೋವು ಅದು ಇದ್ದೇ ಇರುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಹೋದ ತಿಂಗಳ ಹೆಂಗಿತ್ರಿ ಬಿಸಿಲು, ಗಸ್ಸಂತ ಬಿಸಿಲಿತ್ತಲ್ಲ, ಸಾಕಾಯ್ತು ಮಂಜುನಾಥ ಈಗ ಮಳೆ ಬರಾಗದದ. ರಾತ್ರಿ ಆದ ಕೂಡಲೇ ಮುಂಜಾನೆ, ಮುಂಜಾನೆ ಆದ ಕೂಡಲೇ ಮಧ್ಯಾಹ್ನ, ಮಧ್ಯಾಹ್ನ ಆದ ಕೂಡಲೇ ಸಾಯಂಕಾಲ, ಸಾಯಂಕಾಲ ಆದ ಕೂಡಲೇ ರಾತ್ರಿ. ಸೊ ಸ್ನೇಹಿತರೆ ಏನು ಶಾಶ್ವತವಲ್ಲ, ನಿಮ್ಮ ನೋವು ಸಮಸ್ಯೆ ನೀವೂ ಶಾಶ್ವತವಿಲ್ಲ. ಮತ್ತಿನ್ನು ಯಾಕೆ ಚಿಂತೆ ಮಾಡ್ತೀರಿ, ಚಿಂತೆ ಬಿಡ್ರಿ, ಚಿಂತೆ ಚಿಂತೆ ಬಿಟ್ಟರೆ ಆಗುತ್ತೀರಿ ಚಿರಂಜೀವಿ. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ರಾಜಶ್ರೀ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಭಕ್ತಿಯಿಂದ ಮೆಸೇಜನ್ನು ಇವರು ಪ್ರೀತಿಯಿಂದ ಮಾಡ್ತಾರೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಮೊದಲು ನಿನ್ನ ವಾಯ್ಸ್ ಕೇಳಿದರೆ ಸಮಾಧಾನ ಆಯಿತು ಅಂತ ಯಪ್ಪ ದೇವ್ರ. ಸೊ ಸ್ನೇಹಿತರೆ ಇಂಥ ಪ್ರೀತಿಗೆ ಏನು ಹೇಳಲಿ, ಶಬ್ದನೇ ಇಲ್ಲ. ಸೊ ಪ್ರೀತಿಯಿಂದ ಇವರು ಕೇಳ್ತಾ ಇದ್ದಾರೆ. ನಾನು ಅದೇ ಹೇಳೋದು ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ಈಗ ಪ್ರಾರಂಭವಾಗಿ ನನ್ನ ಕಾರ್ಯಕ್ರಮ 46 ಆಗೈತ್ರಿ. ಕರೆಕ್ಟ್, ಈ ಶುಭ ಶುಕ್ರವಾರದ 10 ನನ್ನ ಕಾರ್ಯಕ್ರಮ ಈಗ 46 ನೀವು ಕೇಳಿರಿ. ಮಂಜುನಾಥ ನನಗೆ 10 ಕೊಡಂದ್ರೆ ನಾನು ನಿಮ್ಗೆ ಕೊಡ್ಬೋದು, ಆದರೆ ಈ 46 ವಾಪಸ್ ಕೊಡೋಕ್ಕಾಗೋದಿಲ್ಲ. ದ್ಯಾಟ್ ಈಸ್ ವೈ ಆಲ್ವೇಸ್ ಸೇ ಬಹುಮೌಲ್ಯ ಸಮಯನೇ ಮುಖ್ಯ, ನೀವು ಕೊಡ್ತಿರಲ್ಲ ಅಷ್ಟು ಸಾಕು. ಸೊ ಸ್ನೇಹಿತರೆ ಉತ್ತಮ ಮಳೆ ಬರ್ತಾ ಇದೆ, ನೀನು ಬರೋದು ಬೈಜಿ ರೆಡಿ. ಬಜ್ಜಿ ಬಗ್ಗೆ ಹೇಳಿದೆ, ರಾಜಶ್ರೀ ಅವರು ಹೇಳ್ತಾ ಇದ್ದಾರೆ ನೀ ಬಾ ಬಜ್ಜಿ ರೆಡಿ ಮಾಡ್ತೀನಿ ಅಂತ. ನೀಡ್ರಿಪ್ಪ ಬಟಾಟೆ ಬಜ್ಜಿ ರೆಡಿ ಮಾಡ್ರಿ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಶಾಲೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನಡೆದಿದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ಗೂಗ್ಲಿ ಪಿಕ್ಚರ್ ನೋಡ್ರಿಪ್ಪ. ಗೂಗ್ಲಿ ಅಂದ ತಕ್ಷಣ ಕ್ರಿಕೆಟಿನ ನೆನಪಾಗುತ್ತೆ. ಬೌಲಿಂಗ್ನಲ್ಲಿ ಸ್ಪೀಡ್, ಇನ್ ಸ್ವಿಂಗ್, ಔಟ್ ಸ್ವಿಂಗ್, ಆಮೇಲೆ ಬರುತ್ತೆ ಗೂಗ್ಲಿ ಸ್ಪಿನ್ನು. ಸೊ ಗೂಗ್ಲಿ ಚಿತ್ರದ ಹಾಡೊಂದಿಗೆ ನೋಡಿ, ವೈಯಕ್ತಿಕವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಎಷ್ಟೋ ಸಿನಿಮಾಗಳು ಆಫ್ಟರ್ ಗೂಗ್ಲಿ ಬಂದಿದೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿವರೆಗೆ. ಅಲ್ಲಿವರೆಗೆ ನೋಡ್ರಿ, ನನಗೆ ಅವರ ಚಿತ್ರ 100% ಇಷ್ಟ. ಅಫ್ಕೋರ್ಸ್ KGF, KGF 1, 2 ಎಲ್ಲ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆತ್ಮೀಯ ಸ್ನೇಹಿತರೆ, ಈ ಗೂಗ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಕಿರಾತಕ ಎಂತ, ಅದರಲ್ಲಿ ಅವರ ನಟನೆ ನೋಡ್ಬೇಕ್ರಿಪ್ಪ, ಸ್ಟೋರಿ ನೋಡ್ಬೇಕ್ರಿಪ್ಪ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಟೋರಿ ಇರೋ ಸಿನಿಮಾಗಳು ಬಹಳ ಕಮ್ಮಿ ಆಗಿದೆ ಅಂತ ಬಹಳ ಜನರ ಒಂದು ಕಂಪ್ಲೇಂಟ್ ಆಗಿದೆ. ಅಂತ ಅದರಲ್ಲಿ ಗೂಗ್ಲಿ ಸಿನಿಮಾ ನೋಡಿ. ಸೊ ಸ್ನೇಹಿತರೆ, ಕರೆ ಮುಖಾಂತರ ವಿಜಯಲಕ್ಷ್ಮಿ ಅವರು ಭಾಗವಹಿಸಿದ್ರು, ಹೇಳಿದ್ರು ಒಳ್ಳೆ ಒಳ್ಳೆ ಬಜ್ಜಿ ಮಾಡ್ತೇನೆ ಹೋಳಿಗೆ ಜೊತೆ, ನೀವು ಬನ್ನಿ, ಅದೇನದು ಹೋಳಿಗೆ ಮತ್ತು ಹೋಳಿಗೆ ಜೊತೆ ಸಾರು ಮಾಡ್ತೇನೆ. ನಾನು ಕೇಳಿದೆ ಅಲ್ಲೇ ಒಂದು ಬಜ್ಜಿಯಲ್ಲಿ ವಿಭಿನ್ನ ಬಜ್ಜಿ ಯಾವ್ದು ಮಾಡ್ತೀರಿ ಅಂತ. ಅಂಥದ್ರಲ್ಲಿ ಅವ್ರು ಹೇಳಿದ್ರು ಕಾಂದ ಬಜ್ಜಿ, ಮಿರ್ಚಿ ಬಜ್ಜಿ, ಬಟಾಟೆ ಬಜ್ಜಿ, ಆಮೇಲೆ ನಾನೇ ಹೇಳಿದ್ರಿ ಅವ್ರಿಗೆ ಪಾಲಕ್ ಬಜ್ಜಿ ಮಾಡ್ತಿರೇನು. ಓವ್ವ ಹೌದ್ರಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಾನು ಅವ್ರ ಅಡುಗೆ ಮನೆಯಾಗ ಹೋಗಿ ನೋಡಿನೇನ್ರಿ, ಇಲ್ಲಲ್ರಿ. ನಮ್ಮ ಮನೆಯಾಗೂ ಜೀವ್ ಕಡೆ, ನಮ್ಮ ಕೊಂಕಣಿನಲ್ಲಿ ಜೀವ್ ಕಡೆಗೆ ಫೋಡಿ ಅಂತ ನಿನ್ನೆ ನಮ್ಮ ಅವ್ವ ಮಾಡ್ಯಾಳ್ರಿ. ಕಡ್ಲಿ ಹಿಟ್ಟನ್ಯಾಗ ಕಟ್ ಮಾಡಿ ಹೋಗಿರ್ಬೇಕ್ರಿ ಹೊರಗಡೆ ಮಳೆ ಬಂದ್ರೆ. ಯಾವ್ದಾರು ಒಂದು ತರಕಾರಿ ಕಡ್ಲಿ ಹಿಟ್ಟನ್ಯಾಗ ಸ್ನಾನ ಮಾಡಿಸಿ ಎಣ್ಣಿನ್ಯಾಗ ನಾವು ಮುಳುಗಿಸ್ಬೇಕ್ರಿ ಆತ್ಮೀಯ ಸ್ನೇಹಿತರೆ, ಅದ್ರ ಮಜಾನೇ ಬೇರೆ. ಸೊ ಸ್ನೇಹಿತರೆ, ಜೀವ್ ಕಡೆಗೆ ಫೋಡಿ ಅಂತ ಹೇಳ್ತಾರೆ, ಅದನ್ನ ಮಾಡ್ತಾರೆ. ಆಮೇಲೆ ಪಾಲಕ್ ಬಜ್ಜಿ ಮಾಡ್ತಾರೆ. ಡಿಫ್ರೆಂಟ್ ಆದ ಬಜ್ಜಿ ನೀವು ಯಾವ್ದು ಮಾಡಿರಿ ಹೇಳ್ರಿ. ಮಂಜುನಾಥ, ಮನೆಯಲ್ಲಿರೋ ಎಲ್ಲ ಸಾಮಾನಿಗೆ ನಾವು ಕಡ್ಲಿ ಹಿಟ್ಟು ಹಾಕೋದಿಲ್ಲ. ಸ್ನೇಹಿತರೆ, ಮುಖದ ಮೇಲೆ ಒಂದು ಸ್ವಲ್ಪ ತೇಜಸ್ಸು ಬೇಕಂದ್ರೂ ಕಡ್ಲಿ ಹಿಟ್ಟು ಹಾಕ್ತಾರ್ರಿ. ಹಂಗಂತ ನೀವು ಮುಖದ ಮೇಲೆ ಕಡ್ಲಿ ಹಿಟ್ಟು ಹಚ್ಕೊಂಡು ನಿಮ್ಮನ್ನು ನೀವು ನೀರು ಇದ್ರಾಗ ಬಿಸಿ ಬಿಸಿ ಎಣ್ಣೆಗೆ ಹಾಕಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ, ಬಜ್ಜಿ ಆಗಿರಿ ಮತ್ತು ನೀವು ಆತ್ಮೀಯರೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶ್ನೆ ನಿಮಗೆ, ಇಂಥ ಒಂದು ಮಳೆಯಲ್ಲಿ ಉತ್ತಮವಾದ ಬಜ್ಜಿ ಪಕೋಡ, ವಿಭಿನ್ನವಾದ ಬಜ್ಜಿ ಪಕೋಡ ಯಾವ್ದು ಮಾಡ್ತೀರಾ? ನನ್ನ ವೇಣುಧ್ವನಿಯ ಕುಟುಂಬದ ಅಕ್ಕಂದಿರು, ತಾಯಂದಿರು, ತಂಗಿಯರು, ಮಹಿಳೆಯರು ಎಲ್ಲರೂ ಬನ್ನಿ ಭಾಗವಹಿಸಿ.
2: ಕಾರ್ಯಕ್ರಮದ ಮುಂದಿನ ಹಾಡು ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಬಿಸಿಲು ಕುದುರೆಯೊಂದು ಹಾಡನ್ನು ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಸೆಳೆದ.
1: ಸ್ವಾತ್ಮೀಯ ಸ್ನೇಹಿತರೆ, ಹಳೆ ಗೀತೆ ರೆಡಿ ಆಗಿದೆ. ವಿವಿಧ ಭಾರತಿ ನೆನಪಾಗುತ್ತೆ ಅಂತ ಕರೆ ಮುಖಾಂತರ ನನಗೆ ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಗಜಾನನ್ ಕಾಮ್ಕರ್ ಅವರು. ನಾನು ಏನು ಹೇಳಿದೆ, ಬರೇ ನಮ್ಮ ಮಹಿಳೆಯರಿಗೆ ಒಂದು ಪ್ರಶ್ನೆ, ವಿಭಿನ್ನ ರೀತಿಯ ಬಜ್ಜಿಗಳು, ಕಡಲೆ ಹಿಟ್ಟನ್ನು ಎದುರಾಗಿ ನೀವು ತುರುಕಿ ಎಣ್ಣೆ ಆಗಿಬಿಡ್ತೀರಿ ಹೇಳ್ರಿ ಅಂತ. ಸೊ ಸ್ನೇಹಿತರೆ, ಗಜಾನನ್ ಕಾಮ್ಕರ್ ಅವರು ಭಾಗವಹಿಸಿದ್ರು, ಹಳೆ ಹೊಸ ಗೀತೆ ಸೂಪರ್ ಆಗಿದೆ ಅಂತ ಹೇಳಿದರು. ಇಡ್ಲಿಗೆ ಬಿಡಬಾಲ್ರಿ ಪಾಪ್ರಿ, ಆ ಇಡ್ಲಿ ಉಳಿದಿರೋ ಇಡ್ಲಿನ ಕಡಲೆ ಹಿಟ್ಟನ್ಯಾಗ ಮುಳುಗಿಸಿ ಅದ್ರಾಗ ಸ್ನಾನ ಮಾಡಿ ತಿಂದು ಬಿಡ್ತಾರಂತೆ. ಸೊ ಇಡ್ಲಿ ಬಜ್ಜಿ ನಾನು ಇವತ್ತ ಕೇಳಿ ಯವ್ವ ಇಡ್ಲಿ ವಡಾಪಾವನ್ನು ನೋಡೇನ್ರಿ. ಆತ್ಮೀಯ ಸ್ನೇಹಿತರೆ, ಈ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫ್ಯೂಷನ್ ಫುಡ್ಸ್ ಅಂತ ನೋಡ್ತೇನೆ ರೀಪ್ಪ, ಏನೇನು ಮಾಡ್ತಾರೆ ರೀಪ್ಪ, ತಿನ್ನೋ ಬಿಸ್ಕಿಟ್ ರೀ, ಆ ಓರಿಯೋ ಬಿಸ್ಕಿಟ್, ಅದನ್ನು ಕಡ್ಲಿ ಹಿಟ್ಟನ್ಯಾಗ ಮುಳುಗಿಸಿ ಸ್ನಾನ ಮಾಡಿಸ್ತಾರೆ ರೀಪ್ಪ ಗರಂ ಎಣ್ಣೆಯಾಗಿ. ಏನೇನು ಮಾಡ್ತಾರೆ ನನ್ನ ವೇಣು ಧ್ವನಿಯ ಕುಟುಂಬದ ಮಹಿಳೆಯರು ಏನು ಹೇಳ್ತಾರೆ ನೋಡೋ ನ ಬನ್ನಿ. ಸೊ ಕಂಚನ್ ಕೋಪರಡಿಯವರು ಫೋಟೋನ ಕಳ್ಸ್ಯಾರ ರೀಪ್ಪ, ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ ಅಂತ ಹೇಳಿ, ಇದು ನಮ್ಮ ಭಾಷೆಯಲ್ಲಿ ಫಾಗಿಲ್ ಅಂತ ಹೇಳ್ತಾರೆ. ಸೊ ಇದ್ರ ಬಜ್ಜಿ ಮಾಡ್ತಾರೆ, ಈಗ ಹಸಿರು ಕಲರ್ ಇರ್ತದೆ ನೋಡಿರಿ ಸ್ನೇಹಿತರೆ, ಕನ್ನಡದಲ್ಲಿ ಏನು ಅಂತಾರೆ ಗೊತ್ತಿಲ್ಲ, ನನಗೂ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಆದರೆ ಇದು ಫಾಗಿಲ್ ಅಂತ ಹೇಳ್ತಾರೆ. ಜಸ್ಟ್ ನಾವು ಹೋದ ವಾರನೇ ಮಾಡಿದ್ದು ಆ್ಯಂಡ್ ಮಾರ್ಕೆಟ್ನಲ್ಲಿ ಹುಡುಕಿ ತಂದಿದೆ. ಕಂಚನ್ ಗೋಪರಡಿಯವರೇ, ಇದು ನಾವು ಮಾಡ್ತೇವೆ, ಇದು ಫಾಗಿಲ್ ಅಂತ ಹೇಳ್ತಾರೆ. ಈಗ ಫಾಗಿಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ನೋಡ್ಬೇಕು ನಾನು. ಗೂಗಲ್ ಮೌಷಿ ಕೇಳೋನಲ್ರಿ, ಗೂಗಲ್ ಮೌಷಿ PHAGLI, ಫಾಗಿಲಿಗೆ ಏನು ಹೇಳ್ತಾರೆ, ಫಾಗಿಲ್ ಸಿಂಹ ಅಂತ ತೋರಿಸೋದು ಶಿಮ್ಲಾದ ಒಂದು ಇದು ಅಂತ. ಸೊ ಅಂಥದ್ರಲ್ಲಿ ಫಾಗಿಲ್ ಈಸ್ ಫಾಗಿಲ್ ವೈಬ್ರೆಂಟ್ ಕಲ್ಚರಲ್ ಫೆಸ್ಟಿವಲ್, ಯವ್ವ ಇದು ಹಿಮಾಚಲ್ ಪ್ರದೇಶ್ನಲ್ಲಿ ಆಗುವಂತಹ ಒಂದು ಹಬ್ಬ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಕಂಚನ್ ಮೇಡಮ್ ಇದ್ರ ಬಗ್ಗೆ ನಾನು ಹುಡುಕಾಡ್ತೇನೆ, ಆ್ಯಂಡ್ ನಮ್ಮ ಶೋಭಾ ಡೌಲಿಯವರು ಏನು ಹೇಳಿದ್ದಾರೆ ನೋಡೋಣ. ಬದನೆಕಾಯಿ ಬಜ್ಜಿ ಮತ್ತು ಇದನ್ನ ಕ್ಯಾಪ್ಸಿಕಮ್ ಬಜ್ಜಿ ಭಾಳ ಇಷ್ಟ ರೀಪ್ಪ. ಕ್ಯಾಪ್ಸಿಕಮ್ ಬಜ್ಜಿನೂ ಒಂದು ಕಡೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ, ಇಡೀ ಕ್ಯಾಪ್ಸಿಕಮನ್ನು ಕಡ್ಲಿ ಹಿಟ್ಟನ್ಯಾಗ ಮುಳುಗಿಸ್ತಾಳ ಪಾಪ, ಆ ಕ್ಯಾಪ್ಸಿಕಮ್ ಒದರಾಗದ ಕಟ್ಟಾರು ಮಾಡ್ಯವ ಅಂತ ಗರಂ ನೀರ್ನ್ಯಾಗ ಗರಂ ಎಣ್ಣೆಯಾಗ ಹಾಕ್ಬಿಡ್ತಾರೆ. ಸೊ ಬಜ್ಜಿ ಮಾಡ್ತೇನೆ ಮಂಜು ತಿನ್ನಾಕ ನೋಡ್ರಿ. ಇವರು ಶೋಭಾ ಡೌಲಿ ಅವರು ಬರೇ ಮಾಡ್ತೇನಂತ ಹೇಳ್ತಾ ಇಲ್ಲ, ತಿನ್ನಾಕ ಬಾ ಅಂತ ಹೇಳ್ತಾ ಇದ್ರೆ ಇಷ್ಟು ಪ್ರೀತಿಯಿಂದ. ಸೊ ಸ್ನೇಹಿತರೆ, ರಾಜಶ್ರೀ ಅವರು ಏನು ಹೇಳ್ತಾ ಇದ್ರೆ, ಅಪ್ಪು ನಂಗೆ ಬಜ್ಜಿ ಬೇಕಾ. ನಾನು ಕೇಳಿದೆ ರಾಜಶ್ರೀ ಅವರೇ, ವಿಭಿನ್ನ ಬಜ್ಜಿ ನೀವು ಯಾವ್ದು ಮಾಡ್ತೀರಾ ಅಂತ. ಕಂಚನ್ ಮೇಡಮ್ ಫಾಗಿಲಿಗೆ ನಾನು ಕೇಳ್ತೇನೆ ಗಪ್ರಿ, ಅದು ಫಾಗಿಲ್ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಸೊ ಬರ್ತಾ ಇದೆ ಇದೇ ಹುಡುಗಿ PB ಶ್ರೀನಿವಾಸ್ ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ. ಸೊ ಇದು ಹಣ್ಣೆಲೆ ಚಿಗುರಿದ ಅನ್ನೋ ಚಿತ್ರದ್ದು ಹಾಡು. ಗಜಾನನ್ ಕಾಮ್ಕರ್ ಅವರೇ ಬನ್ನಿ ಕೇಳಿ ಎಂಜಾಯ್ ಮಾಡಿ. ದಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ.

ಆತ್ಮೀಯ ಸ್ನೇಹಿತರೆ, ಹೊಸ ಗೀತೆ ರೆಡಿ ಆಗಿದೆ. ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ ಒಂದು ಹಾಡು ಬರ್ತಾ ಇದೆ. ಎಕ್ಸ್ಕ್ಯೂಸ್ ಮೀ ಚಿತ್ರದ್ದು 2017 ಈ ಒಂದು ಉತ್ತಮ ಚಿತ್ರ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿರೋ ಅಜಯಶ್ರೀ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಪೊಟ್ಯಾಟೊ, ಆನಿಯನ್, ಪಾಲಕ್, ಚಿಲ್ಲಿ, ಕೀಸು ಅನ್ನತಾರೆ. ಕೀಸು ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಕಾಂಚನ್ ಗೋಪರಡಿ ಅವರೇ, ನೀವು ಏನು ಕಳಿಸಿದ್ರು ನೋಡ್ರಿ, ಅದಕ್ಕೆ ಕೊಕ್ಕಿಯಲ್ಲಿ ಫಾಗಿಲ್ ಅಂತಾರೆ. ಆ್ಯಂಡ್ ಈಚೆ ನಮ್ಮ ಪ್ರೀತಿಯ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಕಾಡು ಹಾಗಲಕಾಯಿ ಅಂತ ಬಂದಿದೆ ನೋಡ್ರಿಪ್ಪ. ಸೊ ಸ್ನೇಹಿತರೆ, ಭಾಳ ಉತ್ತಮವಾದ ಈ ಒಂದು ಇತರದ್ದು ಏನಂತಾರೆ ಒಂದು ಬಜ್ಜಿ ಆಗುತ್ತೆ. ಸೊ ಆದಾಯಿತು. ಜೀವ ಕಡಿಗೆಗೆ ಏನಂತಾರೆ ಅಂದರೆ ಕನ್ನಡದಲ್ಲಿಯೂ ಜೀವ ಕಡಿಗೆನೇ ಅಂತ ಹೇಳ್ತಾರೆ, ದೇವಗಿ ಹಲಸು ಅಂತಲೂ ಹೇಳ್ತಾರಂತ ಹೇಳ್ಯಾರ. ಸೊ ಬೇಸಿಕಲಿ ಈ ಥರದ್ದು ನಾವು ಮಾಡ್ತಿರ್ತೇವೆ ಆತ್ಮೀಯ ಸ್ನೇಹಿತರೆ. ಪಾಪ ಕಡ್ಲಿ ಹಿಟ್ಟಿನಾಗ ಏನೇನು ಹಾಕ್ತೀವ್ರಿ ಇಪ್ಪ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಾನು ನನ್ನ ವೇಣುಧ್ವನಿಯ ಕುಟುಂಬದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ, ನನ್ನ ತಾಯಂದಿರು, ಅಕ್ಕಂದಿರು, ತಂಗಿಯರು ಎಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳಿದೆ. ಆ ಕಡ್ಲಿ ಹಿಟ್ಟಿನಾಗ ಏನೇನು ಹಾಕ್ತೀರಿ? ಅದು ತೆಗೆದು ನಿಮ್ಮ ಮುಖಕ್ಕೆ ಹಾಕ್ತೀರಾ ಅದು ಗೊತ್ತು, ಅದು ಒಳ್ಳೆಯದು. ಆತ್ಮೀಯ ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಆಯುರ್ವೇದದಲ್ಲಿ ಹಳೆಗಾಲದಲ್ಲಿ ಸ್ನೇಹಿತರೆ ಸಾಬೂನು ಇವೆಲ್ಲ ಇದ್ರಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಈಗೇನೇನು ಬಂದಾವ ನೋಡ್ರಿ, ಉಪ್ಟನ್ ಫೇಸ್ ವಾಶಸ್, ಅದರಲ್ಲಿ ಕಡ್ಲಿ ಹಿಟ್ಟನ್ನು ಬಳಸ್ತಾರೆ. ನಾವು ಅದನ್ನು 400, 200, 300 ಅಂತ ತೊಗೊಂಡು ಪರ್ಚೇಸ್ ಮಾಡಿ ಮುಖಕ್ಕೆ ಹಾಕಿ ತಿಕ್ಕಿ ಮುಖ ಪಳಪಳ ಅಂತ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿರೋ ಆ ಕಡ್ಲಿ ಹಿಟ್ಟನ್ನು ಎಸ್ ಬಳಸ್ತಿದ್ರು ಆತ್ಮೀಯ ಸ್ನೇಹಿತರೆ. ಆ್ಯಂಡ್ ನನಗೆ ಲೈಟಾಗಿ ನೆನಪೈತ್ರಿ ಆತ್ಮೀಯರೇ, ನಮ್ಮ ಅಜ್ಜಿ ನನಗೆ ಸ್ನಾನ ಮಾಡಿಸುವಾಗ ಕಡ್ಲಿ ಹಿಟ್ಟನ್ನು ಫಸ್ಟ್ ಕ್ಲಾಸ್ ಹಾಕಿ ಗಚ್ಚಿ ತಿಕ್ತಿದ್ರು ಪೂರ್ತಿ ಮೈ. ಆಮೇಲೆ ಗರಂ ನೀರಲ್ಲೇ ಸ್ನಾನ, ಆಹಾ ಕಣ್ಣು ಮುಚ್ಚಿನ ನೋಡ್ರಿಪ್ಪ. ಏಕೆ ಹೇಳಿ ಆ ದಿನಗಳು ನೆನಪಾಯಿತು. ಅದೇ ಶಕ್ತಿ, ಮಾತನಾಡೋ ಶಕ್ತಿನೇ ಅದು. ಅದಕ್ಕೆ ಹೇಳ್ತೇನೆ, ಯಾರ ಕಡೆ ಮಾತನಾಡ್ತೀರಾ, ಮಾತಿನ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಪ್ರೀತಿಯ ಮಾತ ಮಾತನಾಡಿ. ಏಕೆಂದರೆ ನೀವು ಯಾರಿಗಾರು ಬೈದ್ರೆ ಆದ ಅವ್ರು ಕೇಳ್ತಾರೆ, ನೀವು ಬೈದು ನೀವು ಮರಿತೀರ. ಅದಕ್ಕೆ ನನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋದು ಇಷ್ಟೇ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ. ಸೊ ಆತ್ಮೀಯ ಸ್ನೇಹಿತರೆ, ಪ್ರೀತಿ ಅಂತ ಪ್ರಾಣ ತಿನ್ನೋ ಅನ್ನೋ ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿ ಆಗಿದೆ. ಈ ಮುಂದಿನ ಗೀತೆಗೆ ಯಾರೆಲ್ಲ ಕರೆ ಮಾಡ್ತಾರೆ ಅನ್ನೋ ಕುತೂಹಲದಿಂದ ಕಾಯ್ತಾ ಇರುವೆ ನಾನು. ಎಸ್ ಆತ್ಮೀಯ ಸ್ನೇಹಿತರೆ, ಮುಂದಿನ ಹಾಡು 1970 ತೆರೆಗೊಂಡಿರುವ ಭೂಪತಿ ರಂಗ ಅನ್ನೋ ಚಿತ್ರದ್ದು ಹಾಡು. ಪ್ರಸಾರನೇ ಆಗಿಲ್ಲ ಅಂತ ಗೀತೆ ಸಂಗ್ರಹಿಸಿ ಇಟ್ಟಿದ್ದೇನೆ, ರೆಡಿ ಮಾಡಿಟ್ಟಿದ್ದೇನೆ. PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬನ್ನಿ ನೋಡೋಣ. ನನ್ನ ವೇಣು ಧ್ವನಿಯ ಕುಟುಂಬದಲ್ಲಿ ಹಳೆ ಗೀತೆಗಳ ಗೋಡೌನ್ ಬಹಳಷ್ಟು ಜನರ ಕಡೆ ಇದೆ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಾಗ ಬೆಡ್ರೂಮ್ ಇರ್ಬೋದು, ಬಾತ್ರೂಮ್ ಇರ್ಬೋದು, ಬಾಲ್ಕನಿ ಇರ್ಬೋದು, ಹಾಲ್ ಇರ್ಬೋದು, ಕಿಚನ್ ಅಂತರೂ ಇದ್ದೇ ಇರಬಹುದು, ಇದು ನಿಮ್ಮ ದೇವ್ರ ಪೂಜಾ ರೂಮು ಇರ್ಬೋದು. ಆದ್ರೆ ನಿಮ್ ಕಡೆ ಇನ್ನೊಂದು ಗೋಡೌನ್ ಐತೆ, ಅದು ನಿಮಗ ಗೊತ್ತಿಲ್ಲ. ಅವೇನು ಧ್ವನಿಯಲ್ಲಿ ಎಷ್ಟೋ ನನ್ನ ಹಿರಿಯರ ಕಡೆ ಹಳೆ ಗೀತೆಗಳ ಗೋಡೌನ್ ಇದೆ. ಎಸ್ ಆತ್ಮೀಯ ಸ್ನೇಹಿತರೆ, ಹಳೆ ಗೀತೆಗಳು ಬಹಳಷ್ಟು ಜನ ಕೇಳ್ತಾರೆ. ಸೊ ನಾನು ಅದನ್ನು ಪ್ರಸಾರ ಮಾಡಿದ್ರೆ ಮಂಜು ನನಗೆ ಆ ದಿನ ನೆನಪಾಯಿತು, ಆ ಕ್ಷಣ ನೆನಪಾಯಿತು. ಅವರ ಆ ಒಂದು ಹೇಳುವಾಗ ಅವರ ಧ್ವನಿಯಲ್ಲಿ ಆ ನೆಮ್ಮದಿ, ಆ ನೆಮ್ಮದಿನೇ ಕಾರ್ಯಕ್ರಮದ ಉದ್ದೇಶ. ಎಸ್ ಆತ್ಮೀಯ ಸ್ನೇಹಿತರೆ, ರೇಡಿಯೋ ಮುಖಾಂತರ ನಿಮ್ಮ ಮುಖದ ಮೇಲೆ ನಗು ಹೆಂಗೆ ತರಿಸೋ ಅನ್ನೋ ಒಂದೇ ಕಾಲ ಮೇಲೆ ನಿಂತಿರ್ತೇನೆ. ಈಗ ನಾನು ಕುರ್ಚಿ ಮೇಲೆ ಕುಂತೇನೆ ರೀ, ಆದರೆ ಗೊತ್ತಾಯ್ತಲ್ರಿ. ಬರ್ತಾ ಇದೆ ಮುಂದಿನ ಹಾಡು. ಹಕ್ಕಿಯು ಹಾರುತ್ತಿದೆ ಅನ್ನೋ ಹಾಡು, ಬನ್ನಿ ಕೇಳೋಣ. ನಾನು ಫಸ್ಟ್ ಟೈಮ್ ಕೇಳೋರಿಪ್ಪ, ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ ರೈಟ್, ಹಕ್ಕಿಯೂ ಹಾರುತ್ತಿದೆ ಅನ್ನೋ ಒಂದು ಹಾಡಾಯ್ತು, ರೆಡಿ ಆತ್ಮೀಯ ಸ್ನೇಹಿತರೆ, ಪ್ರಸಾರನೂ ಆಯ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಶ್ರುತಿ ಅವರು ಮೆಸೇಜ್ ಅನ್ನ ಮಾಡಿ, ಗುಡ್ ಮಾರ್ನಿಂಗ್ ಸರ್, ಎಲ್ಲ ಸೂಪರ್ ಹಾಕಿದ್ದೀರಾ, ಎಲ್ಲ ಸಾಂಗ್ ಸೂಪರ್ ಹಾಕಿದ್ದೀರಾ, ನೀವು ಸೂಪರ್ ಆದ ಸಮಯ ಕೊಡ್ತಿರಲ್ಲ ಶ್ರುತಿ ಅವರೇ, ಅದಕ್ಕೆ ಧನ್ಯವಾದ ಅಂತ ತಿಳಿಸುವೆ. ನಾನು ರಾಜಶ್ರೀ ಅವರು ಥಮ್ಸಪ್ ಕಲ್ಚರ್ ರೀ, ಅಲ್ಲಲ್ಲ ಕುಡಿಯೋ ಥಮ್ಸಪ್ ಅಲ್ಲ, ವಾಟ್ಸಪ್ನೇ ಕಳಿಸ್ತಾರಲ್ರಿ, ಕೈ ಬೆರಳು ಕಳ್ಸಾರ. ಸೊ ಸ್ನೇಹಿತರೆ, ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆ ರೆಡಿ ಆಗಿದೆ, ಸಂಚಾರಿ ಆಗು ನೀ ಅನ್ನೋ ಹಾಡು. ಸೊ ಸ್ನೇಹಿತರೆ, ಇವತ್ತಿನ ಹಳೆ ಗೀತೆಗಳನ್ನು ಕೇಳ್ತಾ ವಿವಿಧ ಭಾರತೀಯ ನೆನಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಇದೆ ಮಳೆ, ಮಳೆ ಒಂದು ಸಂದರ್ಭದಲ್ಲಿ ಹಳೆ ಗೀತೆ, ಆ ಅಡುಗೆನಾಗ ಏನಾದರೂ ಒಂದು ಒಗ್ಗರಣೆ ಆವಾಜ್ ಬಂದ್ರೆ ಮಜಾ ಬರ್ತದಲ್ರಿ ಸ್ನೇಹಿತರೆ. ಹಾ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಹೊಸ ಗೀತೆ ರೆಡಿ ಆಗಿದೆ. ಲವ್ ಮಾಕ್ಟೇಲ್ 3 ಭಾಳ ಚೆನ್ನಾಗಿತ್ತು ಆತ್ಮೀಯ ಸ್ನೇಹಿತರೆ, ನಾನೇ ವೈಯಕ್ತಿಕವಾಗಿ ನಿನ್ನೆ ನೋಡಿದ್ದೆ, ನಿನ್ನೆಲ್ಲ ಹೋದ ವಾರ ಏನೋ ನೋಡಿದೆ ನಾನು. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಲರಾಮನ ದಿನಗಳು ಅನ್ನೋ ಒಂದು ಚಿತ್ರ, ಟೈಗರ್ ಪ್ರಭಾಕರ್ ಅವರ ಸುಪುತ್ರ ಎಸ್ ಅವರು ಅಭಿನಯಿಸಿರುವ ಚಿತ್ರದ ಚಿತ್ರ ಬರ್ತಾ ಇದೆ ಸ್ನೇಹಿತರೆ, ಚೆನ್ನಾಗಿದೆ ಸ್ನೇಹಿತರೆ, ನೋಡಿ ಬರಬೇಕು ಅಂತ. ಒಂದು ಸಂದರ್ಭದಲ್ಲಿ ಕತೆ ಇಲ್ಲ, ಸ್ಟೋರಿ ಇಲ್ಲ, ಕನ್ನಡ ಸಿನಿಮಾನಲ್ಲಿ ಅಷ್ಟೇನು ಮಾಡ್ತಾ ಇಲ್ಲ ಅಂತ ಹೇಳೋರಿಗೆ ಈ ಒಂದು ಅವಕಾಶ ತೊಗೊಂಡು ಹೋಗಿ ನೋಡಿ. ಆ್ಯಂಡ್ ಇವತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನಾನು ನೋಡಿದೆ, ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು. ಸೊ ಸ್ನೇಹಿತರೆ, ಗ್ರಾಮಾಯಣ ಅನ್ನೋ ಒಂದು ಒಂದು ಚಿತ್ರ, ಟ್ರೇಲರ್ ಮಾತ್ರ ಸೂಪರಾಗಿತ್ತು, ನೋಡಬೇಕು ಸಮಯ ತೆಗೆದು ಯಾವತ್ತು ಈ ಒಂದು ಸಿನಿಮಾ. ಸೊ ಸ್ನೇಹಿತರೆ, ಬಲರಾಮನ ದಿನಗಳು ಅನ್ನೋ ಒಂದು ಸಿನಿಮಾ ಬಂದಿದೆ, ಭಾಳ ಚೆನ್ನಾಗಿದೆ, ಕತೆ ಇದೆ ಸ್ನೇಹಿತರೆ, ಆ ಕತೆ ನೀವು ನೋಡ್ಬೋದು. ಪಾಪ ಅಷ್ಟ್ರಾಗಿ ಹಾರಿಸಿಬಿಟ್ಟಾರ್ರಿ ಈಗ ಥಿಯೇಟರ್ನಲ್ಲಿ, ಅದು ಇಲ್ಲ, ಏನು ಮಾಡೋದು ಸ್ನೇಹಿತರೆ, ಜನ ಹೋಗ್ತಾ ಇಲ್ಲ. ನನಗೂ ಅರ್ಥ ಆಗುತ್ತೆ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ತಾಳ್ಮೆ ಅನ್ನೋದು ಇಲ್ಲ. ಈ ತಾಳ್ಮೆ ಯಾವ ಮಾರ್ಕೆಟ್ನಾಗ 1 ಕಿಲೋ ಸಿಗ್ತದೆ, ಹೋಗಿ ತೊಗೊಂಡು ಬರ್ರಿ, ನನಗೂ ಕೊಡ್ರಿ 1 ಕಿಲೋ ತಾಳ್ಮೆ, 1 ಕಿಲೋ ಇದು ಏನಂತಾರೆ ವಿಶ್ವಾಸ, 1 ಕಿಲೋ ಮತ್ತಿನ್ನೇನು ಬೇಡ್ರಿ, 2 ಕಿಲೋ ತಾಳ್ಮೆ ವಿಶ್ವಾಸ ಒಂದು ಸ್ವಲ್ಪ ತೊಗೊಂಡು ಬರ್ರಿ. ಯಾವ ಅಂಗಡಿಯಾಗ ಸಿಗ್ತದೆ ರೊಕ್ಕ ಆಮೇಲೆ ಕೊಡೋದು, ಫೋನ್ಪೇ ಜಿಪೇ ಎಲ್ಲ ಮಾಡ್ತದೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಸ್ವರ ವಿಜಯಿ ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿಯಲ್ಲಿ ಆಯಿತು ಗೀತೆ ಪ್ರಸಾರ. ಈಗ ನಮ್ಮ ಎಸ್ ಪಿ ಬಿ ಅವರು ನೋಡಿ, ನಮ್ಮ ಎಸ್ ಪಿ ಬಿ ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಅವರ ಧ್ವನಿ ಅವರ ಕಲೆ ಮುಖಾಂತರ ನಮ್ಮೊಂದಿಗೆ ಸದಾ ಇರ್ತಾರೆ. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಹೆಸರು ನೋಡ್ರಿ, ಬೆಂಕಿಯಲ್ಲಿ ಅರಳಿದ ಹೂವು. ಸ್ವಲ್ಪ ಕಣ್ಣು ಮುಚ್ಚ್ರಿ, ಕಮನ ಒಂದು ಸ್ವಲ್ಪ ಕಲ್ಪನೆ ಮಾಡಿ ತೋರಿಸಿ ನೋಡೋಣ, ಬೆಂಕಿ ಎಲ್ಲಿ ಅರಳಿದ ಹೂವು. ಹಂಗೆ ನಾವು ಆಗ್ಬೇಕು ಆತ್ಮೀಯ ಸ್ನೇಹಿತರೆ. ಇರೋ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ಅದು ಒಂದು ಬೆಂಕಿ ಅಂತ ತಿಳ್ಕೊಳ್ಳಿ, ನಿಮ್ಮ ಮುಖದ ಮೇಲೆ ಅದು ನಗು ಅಂತ ತಿಳ್ಕೊಳ್ಳಿ, ಅದು ಹೂವು ಅಂತ ತಿಳ್ಕೊಳ್ಳಿ, ಬೆಂಕಿಯಲ್ಲಿ ಅರಳಿದ ಹೂವು. ಏ ಶಾಣೆ ಅದೇನಲ್ರಿ, ನಾ ಹ್ಞೂ ರೀ, ನಂಗೆ ಗೊತ್ತಿರಿ, ನೀವೆಲ್ಲರೂ ಹೇಳ್ತೀರಿ ನನ್ನ ಶಾಣೆ ಅಂತ. ಒಂದು ಪೋವೆ ಮಾಡಿಕೊಡ್ರಿ, ಹಾಡನ್ನ ಕೇಳಿ ಮಜಾ ಮಾಡಿ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಈ ವರ್ಷದ 7ನೇ ತಿಂಗಳಿನ 3ನೇ ದಿನಕ್ಕೆ ಬಂದ್ವಿ. ಈ ತಿಂಗಳು ಎಷ್ಟು ದಿನ ಆಯ್ತು? ಯವ್ವ 31 ದಿನ ಆಯ್ತು. ಯಪ್ಪ, ಹಿಂಗೆ ಹೇಳ್ತೇನಲ್ರಿ ನಾನು. ಆತ್ಮೀಯ ಸ್ನೇಹಿತರೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯುವರೆಗೆ ಮಾಡಿ ಒಂದು 2 ಇನ್ಸ್ಟಾಗ್ರಾಮ್ ರೀಲ್ ನೋಡುವಷ್ಟರಲ್ಲಿ 31ನೇ ದಿನ ಬಂದಿರುತ್ತೆ. ಯಪ್ಪ, 7ನೇ ತಿಂಗಳು ಹೋಗಿರುತ್ತೆ. ನೀವು ವಿಚಾರ ಮಾಡಿರೋ ಆ ಒಂದು ದೃಢ ಸಂಕಲ್ಪ, ಹೊಸ ವರ್ಷ 2026 ಈ ವರ್ಷ ವಜನ್ ಕಮ್ಮಿ ಮಾಡ್ತೇನೆ, ಈ ವರ್ಷ ವಜನ್ ಜಾಸ್ತಿ ಮಾಡ್ತೇನೆ, ಈ ವರ್ಷ ವ್ಯಾಯಾಮ ಮಾಡ್ತೇನೆ, ಈ ವರ್ಷ ವಾಕಿಂಗ್ ಮಾಡ್ತೇನೆ, ಈ ವರ್ಷ ಒಂದು ಪುಸ್ತಕ ಓದ್ತೇನೆ, ಈ ವರ್ಷ ಮಂಜು ಏನು ಹೇಳಾನ ಏನಾದ್ರು ಒಂದು ಮಾಡ್ತೇನೆ ಅಂತ ನೀವು ಏನು ದೃಢ ಸಂಕಲ್ಪ ತೊಗೊಂಡಿರಿ ನೋಡಿರಿ. 6 ತಿಂಗಳು ಹೋಯ್ತೇವ, 50% ಮುಗಿತೇವ, ಯವ ಏನು ಮಾಡೋದೇವ. 7ನೇ ತಿಂಗಳು ಬಂದಿದೆ, ದಿನಗಳು ಭಾಳ ಜಲ್ದಿ ಹೋಗ್ತಾ ಇದ್ದಾಯ. ಆತ್ಮೀಯ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, 6 ತಿಂಗಳು ಮುಗೀತಲ್ಲ, ನೀವು ವಜನ್ ಕಮ್ಮಿ ವಜನ್ ಜಾಸ್ತಿ ವ್ಯಾಯಾಮ ಅದನ್ನೆಲ್ಲ ದಂಡಿಗಿಡ್ರಿ. ನಾನು ಒಂದೇ ಪ್ರಶ್ನೆ ಎಷ್ಟೋ ದಿನದಿಂದ ಕೇಳ್ತಾ ಇದ್ದೇನೆ, 6 ತಿಂಗಳಲ್ಲಿ ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ? ಹಾ, ದುಃಖದ ಕಣ್ಣೀರು ಬಿಡ್ರಿ. ನಾನು ಈಗ ನಿಮ್ಗೆ ಏನಾದ್ರು ಹೇಳಿದ್ರೆ ಹೋಗೋ ಮಜ್ಜು ನನಗೆ ದುಃಖ ಆಗಿದಳಲ್ಲ ಅಂತ ಹೋಗ್ಕೊಂಡು ನೀವು ಕಣ್ಣಾಗಿ ದುಃಖದ ಕಣ್ಣೀರು ತೆಗಿಬೋದು. ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ? ನಿಮ್ಮ ಇಷ್ಟದ ದೇವರ ಹೆಸರು ಒಂದ್ಸಲೇ ಜಪಿಸಿದ್ರೂ ಆನಂದದ ಕಣ್ಣೀರು ಬರುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೂ ಆನಂದದ ಕಣ್ಣೀರು ಬರುತ್ತೆ. ಇನ್ನೊಬ್ಬರು ಕಣ್ಣೀರು ಒರೆಸಿದ್ರೂ ಆನಂದದ ಕಣ್ಣೀರು ಬರುತ್ತೆ. ಇಂಥ ಕೆಲಸ ಮಾಡಿದ್ರೆ ಆನಂದದ ಕಣ್ಣೀರು ಬರುತ್ತೆ. ಈ ಕಲಿಯುಗ ಆರಾಮಾಗಿ ತೆಗಿಬಹುದು. ಕರೆಕ್ಟ್ ಅಲ್ರಿ? ಹೌದಲ್ರಿ, ಶಾಣೆ ಅಲ್ರಿ ನಾನು. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ಬಾಳಗ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅವೇನು ಧ್ವನಿ ಇದು 90.4 FM KLE ಕನಸು. ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹಾಡನ್ನ ಕೇಳಿ ಮಜಾ ಮಾಡಿ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

0: ಹೆಂಗೆ ಇದ್ರಿಪ್ಪ ಹಾಡು. ಸೊ ಆತ್ಮೀಯ ಸ್ನೇಹಿತರೆ, ತಾಳಿ ಕಟ್ಟುವ ಶುಭ ವೇಳೆ. ಇವತ್ತು ಯಾರ್ಯಾರು ಮ್ಯಾರೇಜ್ ಆನಿವರ್ಸರಿ ಐತೆ ನೋಡ್ರಿ, ಪಾಪ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಕಾರ್ಯಕ್ರಮದ ಮುಂದಿನ ಹಾಡು ಕರ್ನಾಟಕದ ರತ್ನ, ನನ್ನ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯಿಸಿರುವ ಚಿತ್ರದ ಹಾಡು ಪರಮಾತ್ಮ. ಹೆಸರು ಪೂರ್ತಿ ಹೇಳಲು ಎಸ್, ಈ ಒಂದು ಸುಮಧುರವಾದ ಗೀತೆ ರೆಡಿಯಾಗಿದೆ. ರಾಜಶ್ರೀ ಅವರು ಗಣಪನ ಒಂದು ಫೋಟೋನ ಕಳಿಸಿ ಸಂಕಷ್ಟಿ ಇವತ್ತು ಅಂತ ಹೇಳಿದ್ದಾರೆ. ಎಸ್ ಆತ್ಮೀಯ ಸ್ನೇಹಿತರೆ, ಕೃಷ್ಣ ಪಿಂಗಳ ಸಂಕಷ್ಟಿ ಅಂತ ಬಂದಿದೆ. ಗೂಗಲ್ ಮೌಷಿ ಹೇಳ್ತಾ ಇದ್ದಾರೆ ತಿಥಿ ಆರಂಭವಾಗುತ್ತೆ. ಈಗ ಅಯ್ಯೋ ಸ್ಟಾರ್ಟ್ ಆಗಿದ್ರಿಪ್ಪ. ಸೊ ಸ್ನೇಹಿತರೆ, ಒಳ್ಳೇದಾಗಲಿ, ನಾಳೆ ಮಧ್ಯಾಹ್ನವರೆಗೆ ತಿಥಿ ಇದೆ ಅಂದರೆ ಈ ಒಂದು ಗಳಿಗೆ. ಸೊ ಸ್ನೇಹಿತರೆ, 12:39 ಮಟ್ಟ ಅಂತ ತೋರಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಯಾರ್ಯಾರು ಉಪವಾಸ ಮಾಡಿದ್ದೀರಿ ದೇವ್ರವ್ರಿಗೂ ಒಳ್ಳೇದು ಮಾಡಲಿ, ಯಾರ್ಯಾರು ಉಪವಾಸ ಮಾಡಲಿಲ್ಲ ದೇವ್ರವ್ರಿಗೂ ಒಳ್ಳೇದು ಮಾಡಲಿ. ನಾನು ಯಾವತ್ತೂ ಹೇಳೋದು ಇಷ್ಟೇ, ನನ್ನನ್ನು ಪ್ರೀತಿಸೋರು, ದ್ವೇಷಿಸೋರು, ಹೊಗಳವರು, ಬಹಿಯವರು, ಪರಿಚಯದವರು, ಪರಿಚಯ ಇಲ್ಲದವರು, ಎಲ್ಲರಲ್ಲಿಯೂ ನಾನು ದೇವರನ್ನೇ ನೋಡುತ್ತೇನೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ಪ್ರಸಾರ ಆಗೋಕ್ಕಿಂತ ಮುಂಚೆ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಬನ್ನಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಒಂದು ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಮುಗಿಸೋಕಿಂತ ಮುಂಚೆ ಒಳ್ಳೊಳ್ಳೆ ಗೀತೆಗಳ ಲೈನಪ್ಪು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಹಳೆ ಹೊಸ ಕಾಂಬಿನೇಷನ್ನಲ್ಲಿ ತಾವೆಲ್ಲರೂ ಪ್ರೀತಿಯಿಂದ ಭಾಗವಹಿಸಿದ್ರಿ, ತಮ್ಮ ಸಮಯ ಕೊಟ್ರಿ, ಆರಾಮ್ಸೆ ಕೇಳಿದ್ರಿ. ವಾಪಸ್ ಕೊಡೋಕ್ಕಾಗೋದಿಲ್ಲರಿಪ್ಪ ನನ್ನ ಕಡೆ ನಿಮ್ಮ ಸಮಯ, ನಿಮಗೆ ನಾನು ವಾಪಸ್ ಕೊಡೋಕ್ಕಾಗೋದಿಲ್ಲ ಆತ್ಮೀಯರೆ, ಆದರೆ ನೀವು ನಾನು ಕೊಟ್ಟರಲ್ಲ ಅದಕ್ಕೆ ಧನ್ಯವಾದ. ಬಜ್ಜಿ ಬಗ್ಗೆ ಹೇಳಿದೆ, ಬಜ್ಜಿನೂ ತಿನ್ನಿರಿ, ವ್ಯಾಯಾಮೂ ಮಾಡಿರಿ. ಹಾಂ, ಹಿಂಗೆ ಅಲ್ಲಿ ಬಂಜು ಹೇಳೋಣ ಬಜ್ಜಿ ತಿನ್ನೋನಂತ ಶುಗರ್ ಬಿ ಪಿ ಹೆಚ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ಮತ್ತೆ ಹೇಳೋದು ಇಷ್ಟೇ, ನಿಮ್ಮ ರಕ್ತದಲ್ಲಿ ಬೇಡ ಶುಗರು, ನಿಮ್ಮ ವಿಚಾರದಲ್ಲಿ ಇರಲಿ ಶುಗರು. ಶಾಣೆ ಇದೇನಲ್ರಿ, ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ಬಳಗ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು 90.0 FM KLE ಕನಸು.

ಈ ಹಾಡು ಇಲ್ಲದ ಮುಂದೆ ಹೋಗುದಿಲ್ಲ ಅಂತ ಹೇಳಿದಲ್ಲ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ. ಆತ್ಮೀಯ ಸ್ನೇಹಿತರೆ, ನೋಡಿ ನಿಮ್ಮ ಬೇಡಿಕೆಗಳ ಲಿಸ್ಟಲ್ಲಿ ಈಗ ಸಂಕಷ್ಟ ಇದೆ ಅಲ್ರಿ, ಯಾರ್ಯಾರು ಉಪವಾಸ ಮಾಡಿದ್ರಿ, ಯಾರ್ಯಾರು ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ನಲ್ಲ. ನಿಮ್ಮ ಬೇಡಿಕೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಒಂದಿರಲಿ, ಅದು ಹೌದು, ಆದರೆ ಮಳೆ ರಾಯನ ಕೃಪೆಯೂ ಇರಲಿ ಅಂತ ಬೇಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ನಿನ್ನೆ ಜೋರು ಮಳೆ ಬರಾಕತ್ತಿತ್ತು. ಆ ಮಳೆಯಾಗ ನನಗೆ ನೋಡಿ ಒಂದು ಆನಂದದ ಕಣ್ಣೀರು. ಹೇಗೆ ಅಂದರೆ ನನ್ನಾಗ ಪರಿಚಯದಲ್ಲಿ ನಮ್ಮ ವೇಣುದುನಿಯ ಕುಟುಂಬದಲ್ಲಿ ಎಷ್ಟೋ ರೈತಾಪಿ ಜನರಿದ್ದಾರೆ ರೀ, ರೈತರಿದ್ದಾರ. ಸೊ ಸ್ನೇಹಿತರೆ, ಆ ರೈತರು ಎಲ್ಲ ನನಗೆ ಹೇಳೋದು ಒಂದೇ, ಅಣ್ಣ ರೀ ಮಳೆ ಬರಲಿ ಅಂತ ನೀವು ಬೆಳ್ಕೋತಿರಲ್ಲ, ನಿಮಗೆ ಒಳ್ಳೇದಾಗಲಿ. ನಾನು ಶಿಷ್ಯ ಅನ್ನದಾತರು, ನೀವು ಬೆಳೆಸಿರೋ ಅನ್ನ ತಿಂದ ಸ್ವಲ್ಪ ಜಾಸ್ತಿ ವಜನ್ ಆಗೈತೆ, ಹೆಚ್ಚಿನಿಲ್ಲ. ಬಟ್ ಎಸ್, ಆತ್ಮೀಯ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಮಳೆ ಬರಲಿ ಅಂತ ಬೇಡ್ಕೊಳ್ಳಿ. ನಮ್ಮ ಬೇಡಿಕೆಗಳಲ್ಲಿ ಟಾಪ್ ಪ್ರಯಾರಿಟಿ ಮಳೆ ಬರಲಿ ಅಂತ ಇರಲಿ. ಎಷ್ಟೋ ನಮ್ಮ ಭಾರತದಲ್ಲಿ ಎಷ್ಟೋ ಕಡೆ 45-50 degrees ಆಗಿದೆ, ಸೂಪರ್ ಎಲ್ ನಿನ್ನ ಇಫೆಕ್ಟ್ ಬರ್ತಾ ಇದೆ, ನನಗೆ ಅದು ನೋಡಿ ಭಾಳ ದುಃಖ ಆಗ್ತಾ ಇದೆ. ಎಷ್ಟೋ ಜನರಿಗೆ ಎಸ್ ಆತ್ಮೀಯ ಸ್ನೇಹಿತರೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ. ನನ್ನ ಬೆಳಗಾವಿಯಲ್ಲಿ, ನಮ್ಮ ಬರೀ ಬೆಳಗಾವಿ ಅಂತಲ್ಲ, ನಾನು ನೋಡಿದ್ದೇನೆ ಒಳ್ಳೆ ಮಳೆ ಆಗ್ತಾ ಇದೆ, ಇನ್ನೂ ಜಾಸ್ತಿ ಮಳೆ ಆಗಲಿ. ಆ್ಯಂಡ್ ಅದರೊಂದಿಗೆ ಆತ್ಮೀಯ ಸ್ನೇಹಿತರೆ, ಮಳೆ ಆಗಾಕತ್ತದಂತ ನಳ ಓಪನ್ ಮಾಡಿ ನೀವು ಹಲ್ ತಿಕ್ಕಾಕೆ ಹೋಗ್ಬೇಡ್ರಿ, ನೀರನ್ನು ಉಳಿಸಿ ಅಷ್ಟೇಯ. ನೋಡಿ ಸ್ನೇಹಿತರೆ, ನೀರು ಒಂದೇ ಒಂದು ಸೋರ್ಸ್, ನೀರಿಗೆ ಒಂದೇ ಒಂದು ಸೋರ್ಸ್ ಮಳೆ. ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ, ಕೈ ಕಾಲು ತೊಳ್ಕೊಳಕ್ಕೆ 2 buckets ನೀರು ಖರ್ಚು ಮಾಡಬೇಡ್ರಿ, ಕೋಪ ಬರುತ್ತೆ ನನಗೆ. ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ, ಇಲ್ಲಿಯವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲೊಬೋ ಲೊಬೋ ವದೆ. ಪೈಲ ಎನ್ನ ರಾಯಿ ಬಾಬಾ, ನಂತರ ಕಾಯ ಪಾಜಿತಿನ ಅಕ್ಕಿಗೆ ಆವ್ತಾರೆ ಬಾಬಾ. ಜೋ ಭೀ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು 4 days ಜೀವನ, ಕರೆಕ್ಟಾ? ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 days ಜೀವನದಲ್ಲಿ 4 cents ಸಂಪಾದಿಸಿ, 4 people ಸಹಾಯ ಮಾಡಿ, 4 people ಪ್ರೀತಿಸಿ, 4 people ಮನರಂಜಿಸಿ, ಕೊನೆಯಲ್ಲಿ 4 feet ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟ ಇರೋದು ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರಲಿ, ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನು ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ 2 beautiful bahumans, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ ನೆನಪಿರಲಿ. ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಹಂಗೆ ಎಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಇನ್ನೊಬ್ಬರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡ್ರಪ್ಪೋ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಇವತ್ತು ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿಗೆ ಒದರಾಡವ, ಅಂಥ ವ್ಯಕ್ತಿ ಆಗಬೇಡ್ರಿ. ಅವ್ವೋ ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾರು. ಹಾ ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kle5.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜಗುರು ಇವರಿಂದ ಸಂಗೀತ

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

ನಾನು ಶ್ರೀಮತಿ ರಾಣಿ ಸತೀಶ್. ಇತ್ತೀಚೆಗೆ ವೇಣುಧ್ವನಿಯ ಮೂಲಕ ಜನರ ಅನೇಕ ಆಸೆ ಆಕಾಂಕ್ಷೆ ದುಃಖ ದುಮ್ಮಾನಗಳಿಗೆ, ಅದರಲ್ಲೂ ಪ್ರತ್ಯೇಕವಾಗಿ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ನೀವು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗಾಗಿ, ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಕೇಳಿ ಸಂಸ್ಥೆಯಿಂದ ಹಮ್ಮಿಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೇಳಿ ಸಂಸ್ಥೆಯ ಈ FM ರೇಡಿಯೋ ಕಾರ್ಯಕ್ರಮವನ್ನು ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

ಇದುವರೆಗೂ ಪ್ರಸಾರವಾಯಿತು ಮಿಶ್ರಮಾಧುರ್ಯ ಕಾರ್ಯಕ್ರಮ. ಇಂದಿನ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪಂಡಿತ್ ಬಸವರಾಜ್ ರಾಜಗುರು. ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನ ನೀಡಲಿದ್ದಾರೆ ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

ಇಲ್ಲಿಯವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು, ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ರಾಹುಲ್ ಮುಂಡೋಳ್ಕರ್. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವಣು ಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಈ ಸಂಜೆ ಯಾಕಾಗಿದೆ? ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಗಿಣಿ, ಚಿತ್ರ ಗೆಳೆಯ. ಹಾಡನ್ನು ಕೇಳಿ ಆನಂದ.

ಕಾರ್ಯಕ್ರಮದ ಮುಂದಿನ ಗೀತೆ ಗಗನವೇ ಭಾಗಿ. ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಕವಿರಾಜ್, ಚಿತ್ರ ಸಂಚು ವೆಡ್ಸ್. ಗೀತಾ ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲೋ ಜೋಗಪ್ಪ, ಚಿತ್ರ ಜೋಗಿ, ಗಾಯಕರು ಸುನೀತಾ ಶಂಕರ್ ಮಹಾದೇವನ್, ಸಾಹಿತ್ಯ ಗುರುಕಿರಣ್. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಎರಡು ಜಡೆಯನ್ನು, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಾಕಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಕಾಲವನ್ನು ತಡೆಯೋರು. ಚಿತ್ರ ಆಪ್ತ ಮಿತ್ರ ಗಾಯಕರು ಹರಿಹರನ್ ಹಾಗೂ ಗುರುಕಿರಣ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ ಈ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಗಾಯಕರು ಟಿಪ್ಪು, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನು ಕೇಳಿ ಆನಂದ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: KLE Fertility Center, where families begin. Are you waiting to hear the rhythm of tiny feet? Struggling with infertility? Don't lose heart. KLE Fertility Center offers complete care from consultation to conception. We are here with you with science, compassion and expert hands. Come to KLE IVF, where families begin. KLE Fertility Center, OPD number 97, Sharavati, 2nd floor, KLE's Dr. Prabhakar Kore Hospital and MRC, Belagavi. Phone number 0831255530 and 247-3777, extension 1530.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಘನ ಚಂದ್ರ ಹೇ ಆತೀಚೆ ಕಾಕಣ್ಣ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮ ಆರೋಗ್ಯ ದರ್ಶನ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆಯೇ ಆರೋಗ್ಯ ದರ್ಶನ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್, ಕಾರ್ಯಕ್ರಮದಲ್ಲಿ ತಮಗೆ ಆತ್ಮೀಯ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧರ ಸಮಗ್ರ ಆರೈಕೆ, ಇದರ ಹಿನ್ನೆಲೆ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸಿಕೊಡಿ.
2: ವೇಣುಧ್ವನಿಯ ಒಂದು FM ರೇಡಿಯೋ ಮುಖಾಂತರ ಕೇಳುವ ಎಲ್ಲ ಶ್ರೋತಾಗಣ್ ಎಲ್ಲರಿಗೂ ಕೂಡ ಮತ್ತು ಕೇಳುಗರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಈ ರೇಡಿಯೋ ಮುಖಾಂತರ ಏನು ಸೇವೆ ನಡೀತಿದೆ, ನೀವೆಲ್ಲರೂ ಕೂಡ ಇದನ್ನು ಆನಂದಿಸ್ತಿದ್ದೀರಿ ಮತ್ತು ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನೀವು ಇದನ್ನು ಉಪಯೋಗ ಮಾಡ್ತಿದ್ದೀರಿ. ಸೊ ಇಂದಿನ ಸಮಯದಲ್ಲಿ ನಾನು ವೃದ್ಧರ ಸಮಗ್ರ ಆರೈಕೆಯ ಬಗ್ಗೆ ಕೆಲವೊಂದು ವಿಶೇಷವಾಗಿ ಮಾತುಗಳನ್ನು ಹೇಳಬೇಕಂತ ಬಯಸ್ತಿದ್ದೀನಿ. ವಾಸ್ತವಿಕವಾಗಿ ಈ ವೃದ್ಧರ ಸಮಗ್ರ ಆರೈಕೆ ಈ ಕಾನ್ಸೆಪ್ಟ್ ಬಂದಿದ್ದು WHO. ಸೊ ಇದರ ಹಿನ್ನೆಲೆ ಏನು ಅಂತಂತಂದರೆ, ಯುನೈಟೆಡ್ ನೇಷನ್ಸ್ ಕೆಲವು ಸಮಯದ ಹಿಂದೆ ವಿಶ್ವದ ಒಂದು ಪ್ರಗತಿ ಆಗಬೇಕು ಅಂತ ಹೇಳಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೆಟ್ ಮಾಡಿದ್ರು 17. ಅದರಲ್ಲಿ 3 ಅಥವಾ 4 ಗೋಲ್ ಏನಿದೆಯಪ್ಪ ಅಂತಂದರೆ ಹೆಲ್ದಿ ಏಜಿಂಗ್, ಅಂದರೆ ಸಮೃದ್ಧ ಸ್ವಸ್ಥ ಜೀವನ ಆಗಬೇಕು ಅಂತ ಎಲ್ಲರದು. ಸೊ ಈ ಒಂದು ಆಧಾರದಿಂದ ಇದನ್ನು ಕಾನ್ಸೆಪ್ಟ್ ಇಟ್ಟುಕೊಂಡು WHO ಏನು ಮಾಡ್ತು ಅಂತಂತಂದರೆ ಹಿರಿಯ ನಾಗರಿಕರ ಸೇವೆ ಆಗಬೇಕು. ಯಾಕಂತಂದರೆ ಪ್ರತಿದಿನ ಏರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆ ಎಲ್ಲಕ್ಕಿಂತಲೂ ಹೆಚ್ಚು ಆಗ್ತಾ ಹೋಗುತ್ತೆ ಇನ್ನು ಮುಂದೆ. ಈಗ ಎಷ್ಟಿದೆಯಪ್ಪ ಅಂತಂತಂದರೆ ವಿಶ್ವದ ಒಂದು ಜನಸಂಖ್ಯೆ ನಾವು ನೋಡಿದಾಗ 7-10% ಸೀನಿಯರ್ ಸಿಟಿಜನ್ ಪಾಪ್ಯುಲೇಷನ್ ಇದೆ ಭಾರತದಲ್ಲಿ ಮತ್ತು ಡೆವಲಪ್ಡ್ ಕಂಟ್ರೀಸ್ ಎರಡೂ ಕೂಡ. ಸೊ ಮತ್ತು ಹಿರಿಯ ನಾಗರಿಕರ ಒಂದು ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಹೋಗ್ತಿದೆ, ಯಾಕಂತಂದ್ರೆ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಚೆನ್ನಾಗಿ ಆಗ್ತಾ ಹೋಗ್ತಿದೆ. ಸೊ ಎಲ್ಲರೂ ಹೆಚ್ಚಿನ ಆಯುಸ್ಸನ್ನು ಪಡ್ಕೊಳ್ತಾ ಇದ್ದಾರೆ, ಬಟ್ ಅದ್ರ ಜೊತೆ ಸಮಸ್ಯೆಗಳೂ ಇದೆ. ಸೊ ಹೀಗಾಗಿ ವೃದ್ಧರನ್ನು ಸಂಭಾಳಿಸೋದು ದೊಡ್ಡದೊಂದು ಚಾಲೆಂಜ್ ಈಗ. ಸೊ ಅದ್ರ ಜೊತೆಗೆ ವೃದ್ಧರಿಗೂ ಕೂಡ ನಾವು ಸ್ವಸ್ಥವಾಗಿ ಸಮೃದ್ಧವಾಗಿ ಜೀವಿಸಬೇಕು, ಸಮೃದ್ಧ ಆರೋಗ್ಯವನ್ನು ಪಡ್ಕೊಳ್ಬೇಕು ಮತ್ತು ಸ್ವಸ್ಥ ಸಮಾಜದಲ್ಲಿ ನಾವು ಜೀವಿಸಿಕೊಂಡು ನಮ್ಮ ಜೀವನದ ಗುರಿಯನ್ನು, ಶ್ರೇಷ್ಠ ಗುರಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ಕೂಡ ಅವ್ರ ಹಕ್ಕದು, ಇದರ ಬಾಧ್ಯತೆ ಆಗಬಾರದು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು 2017 ಸುಮಾರು ರಿಸರ್ಚ್ ಆಗಿರ್ತಕ್ಕಂತಹ, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಆಗಿರ್ತಕ್ಕಂತಹ 17 ವಿಷಯದ ಮೇಲೆ ವೃದ್ಧ ನಾಗರಿಕರ ಜೀವನವನ್ನು ಹೇಗೆ ಸಮೃದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಡನೆ ಮಾಡಿದರು. ಆ ಒಂದು ವಿಷಯನೇ ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್, ಸಮಗ್ರ ಆರೋಗ್ಯ ಹೇಗಾಗಬೇಕು ಅಂತ ಹೇಳಿ. ಅದರಲ್ಲಿ ವೃದ್ಧರ ವ್ಯಾಯಾಮ ಹೇಗೆ ಮಾಡಬೇಕು ಮತ್ತು ವಿಟಾಮಿನ್ ಡಿ ಮತ್ತು ಅದ್ರ ಜೊತೆಗೆ ಅವರಿಗೆ ಆಹಾರ ಪದ್ಧತಿ ಮತ್ತು ಅವರಿಗೆ ದೃಷ್ಟಿದೋಷ ಹೆಂಗೆ ಕರೆಕ್ಟ್ ಮಾಡಬೇಕು, ಹೆಂಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಅನೇಕ ವಿಷಯಗಳ ಮೇಲೆ 17 ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ತೊಗೊಂಡ್ಬಿಟ್ಟು ಅವರ ಜೀವನ ಹೇಗೆ ಇದೇ ಆಧಾರದ ಮೇಲೇ ಅವ್ರ ಜೀವನದ ಮೌಲ್ಯ ಹೆಚ್ಚಾಗ್ತದೆ ಅಂಥೇಳಿ, ಆರೋಗ್ಯ ಚೆನ್ನಾಗಾಗ್ತದೆ ಅಂಥೇಳಿ. ಯಾಕೆಂತಂದ್ರೆ ಇಂದಿನ ಜಗತ್ತಿನಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಪ್ರತಿಯೊಬ್ಬ ವೃದ್ಧರು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಫಿಸಿಷಿಯನ್ಗೆ ಹೋಗ್ತಾರೆ, ಡೆಂಟಲ್ ಸರ್ಜನ್ಗೆ ಹೋಗ್ತಾರೆ ಅಥವಾ ಸರ್ಜನ್ಗೆ ಹೋಗ್ತಾರೆ, ಯಾವುದೇ ಸ್ಪೆಷಲೈಸ್ ನ್ಯೂರೋಲಜಿಸ್ಟ್ ಹೋಗ್ತಾರೆ. ಸೊ ಹೀಗಾಗಿ ಅವರ ಆರೈಕೆಯನ್ನು ಸೂಪರ್ವೈಸ್ ಮಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ ಈಗ. ಸೊ ಇಂತಹ ಪರಿಸ್ಥಿತಿನಲ್ಲಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟು ಅವರ ಜೀವನದ ಒಂದು ಶ್ರೇಷ್ಠ ಆರೋಗ್ಯವನ್ನು ಸಂಪಾದಿಸ್ಕೋಬೇಕಂತಕ್ಕಂತ ಹೇಳಿಕೊಂಡು WHO ಕಾನ್ಸಲ್ಟ್ ಇಟ್ಕೊಂಡ್ರು, ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್ಸ್ ಅಂತ ಸಮಗ್ರ ಆರೋಗ್ಯ. ಮೇನ್ ಇದರಲ್ಲಿ ಏನಪ್ಪ ಅಂತಂದ್ರೆ ಏನು ಹೇಳಿದ್ರಪ್ಪ ಅಂತಂದ್ರೆ WHO ವೃದ್ಧರ ಆರೋಗ್ಯದಲ್ಲಿ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ ಇರುತ್ತೆ, ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ. ಆ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ ಏನಪ್ಪಾ ಅಂತಂತಂದರೆ ಅವರ ಪೋಷಕ ತತ್ವಗಳನ್ನು ಅವರು ಸ್ವೀಕಾರ ಮಾಡ್ತಿದ್ದರೂ ಇಲ್ಲೋ, ಅದರ ಒಂದು ಶಕ್ತಿ ಎಷ್ಟಿದೆ, ಅವರು ನಡೆಯುವಂಥ ಶಕ್ತಿ ಎಷ್ಟಿದೆ, ಅವರ ದೃಷ್ಟಿಯ ಶಕ್ತಿ ಎಷ್ಟಿದೆ, ಅವರ ಸ್ಮೃತಿಯ ಶಕ್ತಿ ಹೇಗಿದೆ, ಶ್ರವಣ ಶಕ್ತಿ ಹೇಗಿದೆ, 4-5 ವಿಷಯ ಬಸ್. ಇವೆಲ್ಲ ಕೂಡ್ಕೊಂಡಿರೋದೇನೆ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ. WHO ಏನ್ ಹೇಳಿದ್ರಪ್ಪ ಅಂತಂದ್ರೆ, ಹೇಗೆ ವಯಸ್ಸಾಗ್ತಾ ಹೋಗ್ತದೋ ಈ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆದಾಗ ಅವರ ಜೀವನ ಬೇರೆಯವರ ಮೇಲೆ ಆಧಾರ ಆಗುತ್ತೆ. ಸೊ ಬೇರೆಯವರ ಜೀವನ ಆಧಾರ ಆದಾಗ ಬೇಗ ರೋಗಿ ಆಗ್ತಾರೆ. ಎಷ್ಟು ಆಧಾರ ಆಗ್ತಾರೋ ಸರಿಯಾದ ಸಮಯದಲ್ಲಿ ಅವರ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿದ ಗೊತ್ತಾದರೆ, ಸರಿಯಾದ ಸಮಯದಲ್ಲಿ ಇದನ್ನು ಗೊತ್ತಾಯಿತು ಅಂತಂತಂದರೆ, ಕೆಲವೊಂದು ಪರೀಕ್ಷೆಗಳಿಗೆ ಮಾಡಿದ್ದಾರೆ WHOನವರು ಕೆಲವೊಂದು ಪರೀಕ್ಷೆಗಳನ್ನು ಸೆಟ್ ಮಾಡಿದ್ದಾರೆ. ಈ ಪರೀಕ್ಷೆಗಳು ಹೇಳ್ತದೆ ಇವರ ವೃದ್ಧರ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ರೈಟ್ ಟೈಮಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅವರ ಒಂದು ಇಂಟ್ರೆನ್ಸಿಕ್ ಕೆಪಾಸಿಟಿ ಹೆಚ್ಚು ಮಾಡುವಂತಹ ಒಂದು ಎಫರ್ಟ್ಸನ್ನು ಡಾಕ್ಟರ್ಸ್ ಮಾಡಿದರೆ ಅವರ ಒಂದು ಜೀವನದ ಒಂದು ಮೌಲ್ಯ, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ. ಸೊ ಅವರು ಇರುವಂತಹ ವಾತಾವರಣ, ಅದಕ್ಕೆ ಹೇಳಿದ್ರೆ ಫಂಕ್ಷನಲ್ ಕೆಪಾಸಿಟಿ, ಹೇಗೆ ಅದನ್ನು ಇಂಟ್ರೆನ್ಸಿಕ್ ಕೆಪಾಸಿಟಿ ಚೆನ್ನಾಗಿ ಮಾಡಿಕೊಂಡು ಆ ವಾತಾವರಣದ ಜೊತೆ ಸ್ಪಂದಿಸ್ತಾರೋ ಅದಕ್ಕೆ ಫಂಕ್ಷನಲ್ ಕೆಪಾಸಿಟಿ ಅಂತ ಹೇಳ್ತಾರೆ. ಇವು ಎರಡೂ ಕೂಡ ಚೆನ್ನಾಗಿ ಆಗುತ್ತೆ ಯಾವಾಗ ರೈಟ್ ಟೈಮಲ್ಲಿ ಆ ಇಂಟ್ರೆನ್ಸಿಕ್ ಕೆಪಾಸಿಟಿಯನ್ನು ಗುರುತಿಸ್ತಕ್ಕಂತಹ ಒಂದು ಪರೀಕ್ಷೆಗಳನ್ನು ಅವ್ರು ಮಾಡ್ಕೊಳ್ತಾರೆ. ಅಂದರೆ ಹೇಗೆ ಈಗ ನೋಡಿ, 60-65 ಮೆಜಾರಿಟಿ ಯಾರು ಹೆಚ್ಚು ಹೆಂಚೋದಿಲ್ಲ, 65-70 ಚೇಂಜ್ ಆಗುತ್ತೆ. ಸೊ 75-75 ಮತ್ತೆ ಹೆಚ್ಚು ಚೇಂಜ್ ಆಗುತ್ತೆ ಬಾಡಿನಲ್ಲಿ, ಶರೀರದಲ್ಲಿ 75-80 ಮತ್ತೆ ಚೇಂಜ್ ಆಗುತ್ತೆ. ತೊ ಬಹಳಷ್ಟು ಏನಪ್ಪ ಅಂತಂತಂದರೆ ಆರೋಗ್ಯದ ಸ್ಥಿತಿನಲ್ಲಿ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಮಾಡೋಕ್ಕಾಗೋದಿಲ್ಲ, ನಾವು ವೃದ್ಧರಿಗೆ ಹೆಚ್ಚು ನಾವು ಪ್ರಯೋಜನ ಮಾಡೋಕ್ಕಾಗೋದಿಲ್ಲ ಅಥವಾ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲನೇ ನಾವು ಇದನ್ನು ಪರೀಕ್ಷೆಗಳು ಮಾಡಿದರೆ ಇದನ್ನು ಮಾಡ್ಬೋದು. ಅದಕ್ಕೆ ಅವ್ರೇನು ಮಾಡಿದ್ರಪ್ಪ ಅಂತಂತಂದರೆ, ಇದನ್ನು ಹೇಗೆ ನಾವು ಇಂಟ್ರೆನ್ಸಿಕ್ ಕೆಪಾಸಿಟಿ ಆಪ್ಟಿಮೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದರು, ಈ ಮೆದುಳಿನ ಪರೀಕ್ಷೆ ಹೇಗೆ ಮಾಡಬೇಕು ವೃದ್ಧರು. ಮೇನ್ ಅಂತಂದರೆ ಏನಾಗ್ತಪ್ಪ ಅಂತಂದರೆ ಸ್ಮೃತಿ ಶಕ್ತಿ ಕಡಿಮೆ ಆಗುತ್ತೆ. ಹೇಳ್ತಾರೆ ನನಗೆ ಮೊದಲಿನ ಹಾಗೆ ನೆನಪಿನ ಶಕ್ತಿ ಇಲ್ಲ. ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಅವ್ರ ಮನೆಯಲ್ಲಿ ಎಲ್ಲ ಮಕ್ಕಳು, ಸೊಸೆಯಂದಿರು, ಅವ್ರ ಮನೆಯವರು, ಅವ್ರ ಮಿತ್ರರು ಹೇಳ್ತಾರೆ ನಿಮ್ಮ ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಇನ್ನೊಂದು, ಆ ವೃದ್ಧ ಸ್ವಯಂ ಅನುಭವ ಮಾಡ್ತಾನೆ ನನ್ನ ಮೆದುಳಿನ ಶಕ್ತಿ, ನನ್ನ ಒಂದು ಸ್ಮೃತಿಯ ಶಕ್ತಿ, ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಯಾರು, ಯಾರ ಮನೆಯಲ್ಲಿ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೋ ನಿನ್ನ ಒಂದು ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂಥೇಳಿ, ಅದು ಡೇಂಜರ್, ಅದು ರೆಡ್ ಸಿಗ್ನಲ್ ಅದು. ಸೊ ಆ ಸಮಯದಲ್ಲಿ ಅವ್ರನ್ನ ಆರೈಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ, ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ, ಪರೀಕ್ಷೆ ಏನು ಅಂತಂತಂದರೆ, ಮನೆಯಲ್ಲಿ ವೃದ್ಧ ಇದ್ದ ಅಂತಂತಂದರೆ ಯಾರಾದರೂ ಕೇಳ್ಬೋದು ಇದನ್ನು, ಅವ್ರಿಗೆ ಹೇಳಿ ಅಜ್ಜ ಅಜ್ಜಿ ನೀವು ಮೂರು ವಸ್ತುಗಳನ್ನು ನೆನಪು ಮಾಡ್ಕೊಳ್ಳಿ, ಈಗ ನಾನು ಹೇಳ್ತೀನಿ, ಒಂದು ಸೇಬು ಹಣ್ಣು, ಆಮೇಲೆ ಇನ್ನೊಂದು ಸ್ಕೂಟರು, ಅಥವಾ ಇನ್ನೊಂದು ಏನಾದ್ರೂ ಒಂದು ಮೈಕ್ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಹೆಸರು ಹೇಳಬೇಕು. ಮೂರು ವಸ್ತುವಿನ ಹೆಸರು ಹೇಳಿ ಅವನಿಗೆ ಹೇಳುವಂಗೆ ಹೇಳಿ, ನೀನು ಹೇಳೀಗ ಅಂಥೇಳಿ. ಸೊ ಅವ್ರು ಹೇಳ್ತಾನೆ, ಅದು ಹೇಳಿಬಿಟ್ಟು ಆಮೇಲೆ ಏನು ಹೇಳಬೇಕು ಅವ್ನಿಗೆ ಹೇಳಬೇಕು, ಅಜ್ಜ ಅಜ್ಜಿ ನೀನು ಮಾರ್ಕೆಟ್ಗೆ ಹೋಗಿದ್ದೀಯಾ, ಆ ಮಾರ್ಕೆಟ್ನಲ್ಲಿ ನೀನು ತರಕಾರಿ ಹಣ್ಣುಗಳು ನೋಡ್ತಿದ್ದೀಯಾ, ತೊಗೊಂಡು ಬರ್ತೀಯ ಮನೆಗೆ, ಸೊ ನೀನು ಪ್ರತಿದಿನ ಸೇವನೆ ಮಾಡ್ತೀಯ, ಅದು ಒಂದು ನಿಮಿಷ ಕೊಡ್ತೀನಿ ನಾನು ನಿಮಗೆ, ಒಂದು ನಿಮಿಷದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಹೆಸರು ಹೇಳು ಅಂತ ಹೇಳಿದ್ರು. ಒಂದು ನಿಮಿಷದಲ್ಲಿ 12 ಹೇಳಿದರೆ ಅವನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಂತ ಅರ್ಥ. ಒಂದು ನಿಮಿಷದಲ್ಲಿ 12 ಹೇಳಿಲ್ಲ 10 ಹೇಳಿದ್ನಪ್ಪ ಅಂತಂತಂದರೆ, ಅಥವಾ ಒಂದು 4-5 ಹೇಳಿದ್ನಪ್ಪ ಅಂತಂದರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಹ್ಞೂ. ಸೊ ಇದು ಆದಮೇಲೆ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರೆ ಅವ್ರು ಹೇಳಬೇಕು, ಅಜ್ಜ ಒಂದು ಗಡಿಯಾರ ಚಿತ್ರ ಹಾಕಿ ನೀನೀಗ, ಆ ಗಡಿಯಾರ ಚಿತ್ರ ಹಾಕಿಬಿಟ್ಟು ಅದರಲ್ಲಿ ಸಮಯ ಹಾಕು, 12, 1, 2, 3 ಅಂತ ಹಾಕಿ, ಆಮೇಲೆ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ತೆಗಿ, ಆಮೇಲೆ ನನ್ನ ಸಮಯ ತೋರಿಸು ನನಗೆ, ಯಾವುದೇ ಸಮಯ ಹೇಳ್ಬೋದು ಅವನು ಅಜ್ಜನಿಗೆ, ಅಜ್ಜನಿಗೆ 8:30 ಆಯಿತು, 12:30 ಆಯಿತು, 12:10, 12:15 ಹಿಂಗೆ ಸಮಯ ತೋರಿಸು ಅಂತ ಹೇಳಬೇಕು. ಯಾರು ಮೆದುಳು ಸರಿಯಾಗಿ ಕೆಲಸ ಮಾಡುತ್ತಲ್ಲ ಸರಿಯಾಗಿ ಚಿತ್ರ ಬರೀತಾರೆ. ಒಂದು ವೇಳೆ ಸರಿಯಾಗಿ ನಂಬರ್ ಹಾಕಲಿಲ್ಲ, ಮುಳ್ಳು ಸರಿಯಾಗಿ ತೋರಿಸ್ಲಿಲ್ಲ, ಸಮಯ ಸರಿಯಾಗಿ ತೋರಿಸ್ಲಿಲ್ಲ, ಅಥವಾ ಗಡಿಯಾರ ಚಿತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂತಂತ ತಿಳ್ಕೊಬೇಕು, ಈ ನಮ್ಮ ಅಜ್ಜ ಅಜ್ಜಿಯ ಒಂದು ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ. ಇಷ್ಟು ಮಾಡಿಬಿಟ್ಟು ಆ ಮನೆಯವರು ಅಜ್ಜನಿಗೆ ಅಜ್ಜನ ಕೇಳಬೇಕು, ನಾನು ಈ ಮೂರು ವಸ್ತು ನೆನಪು ಮಾಡ್ಕೊಂಡು ಹೇಳಿದ್ನಲ್ಲ ಮೊದಲು ಯಾವುದು ಅಂತ. ಸೊ ಸರಿಯಾಗಿ ಹೇಳಿದರೆ ಓಕೆ ಇದೆ ಅಂತ ಮೆದುಳು, ಸರಿಯಾಗಿ ಹೇಳಿದಿದ್ರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇಮ್ಮಿಜಿಯೇಟ್ ಆಗಿ ಅಜ್ಜನಿಗೆ ಅಜ್ಜಿಗೆ ನೀವೇನು ಮಾಡಬೇಕು, ಪರೀಕ್ಷೆ ಮಾಡಿಸೇಬಿಡಿ, ಶುಗರು, ವಿಟಮಿನ್ ಬಿ ಟ್ವೆಲ್ವ್, ಥೈರಾಯ್ಡ್ ಪರೀಕ್ಷೆ, ಹಿಮೋಗ್ಲೋಬಿನ್ನು, ಸಿಂಪಲ್ ಹಿಮೋಗ್ಲೋಬಿನ್ನು, ಅವ್ನ ನಿದ್ದೆ ಹೇಗಿದೆ, ಬ್ಲಡ್ ಪ್ರೆಷರ್ ಹೇಗಿದೆ, ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಏನಿದೆ, ಸಿಂಪಲ್ ಟೆಸ್ಟ್ ಮಾಡಿಸ್ಬಿಡಿ. ಇಷ್ಟು ಮಾಡಿಸ್ಬಿಟ್ಟು ಒಬ್ರು ಯಾರಾದರೂ ನ್ಯೂರಾಲಜಿಸ್ಟ್ ಹತ್ರ, ನಮ್ಮ ಕೇಲಿ ಸೊಸೈಟಿನಲ್ಲಿ ಒಳ್ಳೆ ನ್ಯೂರಾಲಜಿಸ್ಟ್ ಇದ್ದಾರೆ, ನ್ಯೂರಾಲಜಿಸ್ಟ್ ಹತ್ರ ಬಂದು ಹಿಂಗೆ ನಮ್ಮ ಅಜ್ಜನ ಎಂದು ಮೆದುಳಿನ ಪರೀಕ್ಷೆ ಮಾಡಿದ್ವಿ ಸರಿ ಇಲ್ಲ ಅಂತ ಹೇಳಿ ತೋರಿಸ್ಬಿಟ್ರೆ, ರೈಟ್ ಟೈಮಲ್ಲಿ ಅವರೆಲ್ಲ ಆರೈಕೆ ಹೇಳ್ಕೊಡ್ತಾರೆ. ಮನೆಯಲ್ಲಿ ಅವರಿಗೆ ಆರೈಕೆ ಮಾಡೋ ಮಕ್ಕಳು ಸೊಸೆಂದ್ರಿಗೆ ಎಲ್ಲ ಗೈಡ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಎಲ್ಲ, ಹೇಗೆ ಇವರನ್ನ ಸಂಭಾಳಿಸ್ಬೇಕು, ಮುಂದೆ ಹೆಂಗೆ ಪರಿಸ್ಥಿತಿ ಬರುತ್ತೆ, ಮತ್ತು ಔಷಧಿಗಳನ್ನ ಹೆಂಗೆ ಸೆಟ್ ಮಾಡಬೇಕಂತಕ್ಕಂಥ ಎಲ್ಲ ಹೇಳ್ಕೊಡ್ತಾರೆ. ಈಗ ಮತ್ತು ಇದು ಈಗ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಸಮಸ್ಯೆ ಏನು ಅಂತಂತಂದರೆ ಪಾಲಿಫಾರ್ಮಸಿ. ಪಾಲಿಫಾರ್ಮಸಿ ಅಂತಂತಂದರೆ ವೃದ್ಧರು 5ಕ್ಕಿಂತಲೂ ಹೆಚ್ಚು ಔಷಧಿಗಳನ್ನು ಸೇವನೆ ಮಾಡ್ತಾರೆ. ಒಂದು ಕಣ್ಣಿಗೊಂದು 2 ಔಷಧಿ, ಆಮೇಲೆ ಕುತ್ತಿಗೆ ನೋವು ಬೆನ್ನುವಿಗೆ ಒಂದು 2-3 ಔಷಧಿ, ಆಮೇಲೆ ಹೊಟ್ಟೆ ನೋವಿಗೆ ಒಂದು ಔಷಧಿ, ಹಲ್ಲಿನ ನೋವಿಗೆ ಒಂದು ಔಷಧಿ, ಸುಮಾರು 5-6 ಬಿ ಪಿಗೆ ಒಂದು 2-3 ಮಾತ್ರೆ. ಸೊ 5ಕ್ಕಿಂತಲೂ ಹೆಚ್ಚು ಮಾತ್ರೆ ಸೇವನೆ ಮಾಡೋದ್ರಿಂದ ವೃದ್ಧರ ನಡಿಗೆ ಸ್ಲೋ ಆಗುತ್ತೆ, ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ವೃದ್ಧರು ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು 5 ಮಾತ್ರೆಗಳನ್ನು ಮಾತ್ರ ಸೇವನೆ ಮಾಡೋಂಗಿರಬೇಕು. ಮತ್ತು ನಿಮ್ಮ ಡಾಕ್ಟರ್ನ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ. ಸೊ ಡಾಕ್ಟರ್ ಕೇಳಿ, ಡಾಕ್ಟ್ರೇ ಈ ಮಾತ್ರೆ ಸೈಡ್ ಇಫೆಕ್ಟ್ ಏನು, ಈ ಮಾತ್ರೆ ಸೈಡ್ ಇಫೆಕ್ಟ್ ಏನಿದ್ರಿಂದ ಏನಾಗುತ್ತೆ. ಸೊ ಅವರೆಲ್ಲ ಗೈಡ್ ಮಾಡ್ತಾರೆ. ಅದಕ್ಕೆ ಹೆಚ್ಚು ಸಾಧ್ಯ ಆದಷ್ಟು ಕಡಿಮೆ ಮಾತ್ರೆ ಸೇವನೆ ಮಾಡಿ, ಅವಶ್ಯಕ ಇರಲಾರದ ಮಾತ್ರೆಗಳನ್ನು ಸೇವನೆ ಮಾಡಲೇಬೇಡಿ. ಓಕೆ, ಇದನ್ನು ಇಷ್ಟು ಮಾಡಿದರೆ ನಿಮ್ಮ ಒಂದು ಮೆದುಳಿನ ಶಕ್ತಿಯನ್ನು ಚೆನ್ನಾಗಿ ನಾವು ಸಂಪಾದನೆ ಮಾಡ್ಬೋದು. ಇನ್ನೊಂದು ಏನಂತಂತಂದರೆ ಮೊಬಿಲಿಟಿ. ಮೊಬಿಲಿಟಿನಲ್ಲಿ ಏನಾಗುತ್ತೆ ಅಂತಂತಂದರೆ ಅದನ್ನು ಹೇಗೆ ಪರೀಕ್ಷೆ ಮಾಡಬೇಕು. ಈಗ ನೋಡಿ, ಯಾವುದೇ ಒಂದು ಟೆಸ್ಟ್ ಪರೀಕ್ಷೆಯನ್ನು ಯಾಕೆ ಮಾಡ್ತಾರೆ ಅಂತಂತಂದರೆ ಸರಿಯಾಗಿ ರೈಟ್ ಟೈಮಲ್ಲಿ ಗೊತ್ತಾಗುತ್ತೆ ಈ ವೃದ್ಧ ಬೀಳ್ತಾನೆ, ಇವನಿಗೆ ವೃದ್ಧಿಗೆ ಇವನಿಗೆ ಬ್ಯಾಲೆನ್ಸ್ ಸರಿ ಇಲ್ಲ, ವೃದ್ಧನಿಗೆ ಬೀಳ್ತಾನೆ ಬ್ಯಾಲೆನ್ಸ್ ಸರಿ ಇಲ್ಲ. ಇವನಿಗೆ ಸಪೋರ್ಟ್ಗೆ ನಾವು ಬಡಿಗೆ ಕೊಡಿಸ್ಬೇಕು, ವಾಕರ್ ಕೊಡಿಸ್ಬೇಕು, ಅಸಿಸ್ಟಿವ್ ಡಿವೈಸ್ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಆ ಒಂದು ಪರೀಕ್ಷೆ ಹೇಳುತ್ತೆ. ಆ ಮೊಬಿಲಿಟಿ ಪರೀಕ್ಷೆಯನ್ನು WHO ಅವ್ರು ಗೈಡ್ ಮಾಡಿದ್ರು ಹೆಂಗೆ ಪರೀಕ್ಷೆ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ ವೃದ್ಧನಿಗೆ ಏನು ಮಾಡಬೇಕು ಅಂತಂದರೆ ಒಂದು ಕುರ್ಚಿ ಮೇಲೆ ಕುಳ್ಳಿರಿಸಿ ಅವನಿಗೆ, ಆಮೇಲೆ 2 ಕೈಗಳನ್ನು ಕ್ರಾಸ್ ಆಗಿ ಇಟ್ಕೊಂಡು ಎದೆ ಮೇಲೆ ಇಟ್ಕೊಳ್ಳಿ, 2 ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಎದೆ ಮೇಲೆ ಇಟ್ಕೊಳ್ಳಿ. ಸೊ 5 ಸಾರಿ ಎದ್ದು ಕುತ್ಕೋಬೇಕು ಆ ವೃದ್ಧ, ಅಜ್ಜಿ ಅಥವಾ ಅಜ್ಜ ಅವ್ರಿಗೆ ಹೇಳಿ, ಅಜ್ಜ ಅಜ್ಜಿ ನೀವು 5 ಸಾರಿ ಎತ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿ ನಾರ್ಮಲ್ ಸ್ಪೀಡಲ್ಲಿ. ಆಮೇಲೆ ಆ ಒಂದು ಕುರ್ಚಿ ಹಿಂದೆ ಯಾರಾದರೂ ನಿಂತ್ಕೋಬೇಕು, 14 ಸೆಕೆಂಡ್ ಒಳಗಡೆ ವೃದ್ಧ ಅಜ್ಜ ಅಜ್ಜಿ ಕುತ್ಕೊಂಡ್ರೆ ತಿಳ್ಕೊಳ್ಳಿ ಅವ್ರ ಬ್ಯಾಲೆನ್ಸ್ ಸರಿ ಇದೆ ಅಂತಾರೆ. ಒಂದು ವೇಳೆ 14 ಸೆಕೆಂಡ್ಗಿಂತಲೂ ಹೆಚ್ಚು ಸಮಯ ತಗೊಂಡ್ರೆ, ಅವ್ನು ಕುತ್ಕೊಳ್ಳೋದು ಹೇಳೋದು ಒಂದು 10 ಸಮಯ ತಗೊಂಡ್ರೆ ತಿಳ್ಕೊಳ್ಳಿ ವೃದ್ಧ ಬೀಳ್ತಾನೆ ಅಂತ. ಇನ್ನೊಂದು ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ ಗೇಟ್ ಸ್ಪೀಡ್. ಏನು ಮಾಡಿ ಅಂತಂತ, ಮನೆಯಲ್ಲಿ ಒಂದು ವಸ್ತು ಇಡಿ, ಆ ವಸ್ತುವಿನಿಂದ 3 ಮೀಟರ್ ಅಂತರದ ಮೇಲೆ ಇನ್ನೊಂದು ವಸ್ತು ಇಡಿ. ಆ ವೃದ್ಧನಿಗೆ ಹೇಳಬೇಕು ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ನೀನು ನಾರ್ಮಲ್ ಸ್ಪೀಡಲ್ಲಿ ನಡೆ ಅಂತ ಹೇಳಬೇಕು. ಎಷ್ಟು ಸೆಕೆಂಡ್ ಆಗುತ್ತೆ ಇತ್ತು ಪರೀಕ್ಷೆ ಮಾಡ್ತಾರೆ. ಸೊ ಅವಾಗ 4.8 ಸೆಕೆಂಡ್ ಒಳಗಡೆ ಆ ಅಜ್ಜ ನಡೆದ್ರೆ ಅಜ್ಜಿ ನಡೆದ್ರೆ ನಾರ್ಮಲ್ ಅಂತ ತಿಳ್ಕೊಳ್ಳಿ. 4.8 ಸೆಕೆಂಡ್ ಇಂತಲೂ ಹೆಚ್ಚು ಆಯಿತು ಅಂತಂತಂದರೆ ಆ ಒಂದು ಡಿಸ್ಟೆನ್ಸ್ ಕವರ್ ಮಾಡೋದು 100% ವೃದ್ಧ ಬೀಳ್ತಾನೆ. ವೆರಿ ಸೆನ್ಸಿಟಿವ್, ವೆರಿ ಡೆಲಿಕೇಟ್ ಟೆಸ್ಟ್ ಇದು, ಗೇಟ್ ಸ್ಪೀಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಇಂಪಾರ್ಟೆಂಟು.
1: ಸರ್, ಈ ವೃದ್ಧರು ಬೀಳುವುದು ಬಗ್ಗೆ ಹೇಳಿದರೆ ಇದನ್ನು ಯಾವ ರೀತಿ ತಡೆಗಟ್ಟಬಹುದು?
2: ಅದಕ್ಕೆ ಒಂದು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಇದಕ್ಕೆ ಈಗ ವರ್ಲ್ಡ್ ಫೇಮಸ್ ಒಟ್ಯಾಗೋ ಎಕ್ಸಸೈಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತಂದು ಬರುತ್ತೆ. ಅದಕ್ಕೆ ಈ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಆಗಲಿ, ಆಮೇಲೆ ಶರೀರದ ಮಾಂಸಖಂಡಗಳನ್ನು ಶಕ್ತಿಶಾಲಿ ಆಗಿರುವಂಥ ವ್ಯಾಯಾಮ ಆಗಲಿ, ಇದು ಮಾಡ್ಕೊಂಡು ಡೈಲಿ ಮಾಡಬೇಕು ಪ್ರತಿದಿನ. ಅದನ್ನು ನೀವು ಸ್ಟಡಿ ಮಾಡಿದರೆ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಶರೀರದ ಸಂತುಲನತೆಯನ್ನು ಕಾಯ್ಕೊಂಡು ಹೋಗ್ತಕ್ಕಂಥ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ವೃದ್ಧರಿಗೆ. ಆಮೇಲೆ ವಿಟಮಿನ್ ಡಿ ಸರಿಯಾಗಿ ಸೇವನೆ ಮಾಡಬೇಕು, ಪೋಷಕ ತತ್ವ ಇರತಕ್ಕಂತಹ ಆಹಾರ ಸೇವನೆ ಮಾಡಬೇಕು. ಏನಪ್ಪಾ ಅಂತಂತಂದರೆ ಪಿಷ್ಟ ಪದಾರ್ಥ, ಪ್ರೋಟೀನು ಇವೆಲ್ಲ ಬೇಕು ಶರೀರಕ್ಕೆ. ಸೊ ಏನಾಗ್ತದಪ್ಪ ಅಂತಂದರೆ ವೃದ್ಧರಿಗೆ ಪ್ರೋಟೀನ್, ಸಸಾರಜನಕ ಇರತಕ್ಕಂಥ ಶಕ್ತಿ ಇರತಕ್ಕಂತಹ ಆಹಾರ ಪಚನ ಮಾಡ್ಕೊಳ್ಳೋದು ಭಾಳ ಕಷ್ಟ. ಪಚನ ಮಾಡ್ಕೊಳ್ಳೋದು, ಡೈಜೆಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಅವರು ಹೆಸಿಟೇಟ್ ಮಾಡ್ತಾರೆ. ಬಟ್ ಯಾವ ಪ್ರೋಟೀನ್ ಕಡಿಮೆ ಆಗುತ್ತಲ್ಲ ಬಾಡಿನಲ್ಲಿ, ಮಾವಸ್ಕಂಡು ವೀಕ್ ಆಗಿಬಿಡ್ತವೆ. ಅದಕ್ಕೆ ನಿಮ್ಮ ಒಂದು ಕಿಡ್ನಿ ಸಾಮರ್ಥ್ಯ ನೋಡಿ, ಸೊ ಕಿಡ್ನಿ ಸಾಮರ್ಥ್ಯ ನೋಡಿ ಟೆಸ್ಟ್ ಮಾಡ್ಕೊಂಡು ನಾರ್ಮಲ್ ಇತ್ತು ಅಂತಂದ್ರೆ ನೀವು ಪ್ರೋಟೀನ್ ಅನ್ನ ಎಷ್ಟು ತಗೋಬೇಕು ಅಂತಂದ್ರೆ 1 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ ಇಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು ಅಂತಂದ್ರೆ 1 glass ಹಾಲು ತಗೊಂಡ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 chapati ತಿಂದ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಪನೀರ್ ಸಬ್ಜಿ ಮಾಡ್ಕೊಂಡ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಏನಪ್ಪಾ ಅಂದ್ರೆ ಕಾಳಿನ ಸಾರು ಅಲಸಂದಿ ಕಾಳಿನ ಸಾರು ಮತ್ತೆ ಕಡಲೆಬೇಳೆ ಸಾರು ಮಾಡಿದ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ಅದನ್ನ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ವೇಟ್ ನೋಡಿ, ನಿಮ್ಮ ವೇಟ್ ನೋಡಿಕೊಂಡು ನೀವು ಎಷ್ಟು ತಿಂತಿದ್ದೀರಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಡೇ ಬೈ ಡೇ, ವೀಕ್ ಬೈ ವೀಕ್, ವಾರಕ್ಕೆ ವಾರಕ್ಕೆ ತಿಂಗಳಿಗೆ ಸ್ವಲ್ಪ ನಿಧಾನ ಹೆಚ್ಚು ಮಾಡ್ತಾ ಹೋಗಿ ಪ್ರೋಟೀನನ್ನು. ನೀವೀಗ 0.8 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ ಸೇವನೆ ಮಾಡ್ತಿದ್ರೆ ನಿಧಾನವಾಗಿ ಇಸ್ಕೋ, ನೀವು 1 ವಾರದ ನಂತರ 0.9 ಮಾಡಿ, ಇನ್ನೊಂದು ವಾರ ನಂತರ 1 gram ಮಾಡಿ ಪರ್ ಕಿಲೋ ಬಾಡಿ ವೇಟ್. ಹೀಗೆ ನೀವು ಪ್ರೋಟೀನ್ ಹೆಚ್ಚು ಮಾಡಿ ಅದನ್ನು ನೀವು ನಿಧಾನವಾಗಿ ಸೇವನೆ ಹೆಚ್ಚು ಮಾಡ್ತಾ ಅದನ್ನು 1 gram ತಂದ್ಕೊಳ್ಳಿ. ಆ್ಯಕ್ಚುಲಿ WHO ಏನು ಹೇಳ್ತಾರಪ್ಪ ಅಂತಂದರೆ, ನೀವು 3 ತಿಂಗಳಲ್ಲಿ 3 kilo ವೇಟ್ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ, 3 ತಿಂಗಳಲ್ಲಿ 3 kilo ವೇಟ್ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ನಿಮ್ಮ ಪ್ರೋಟೀನ್ ಕಡಿಮೆ ಸೇವನೆ ಮಾಡ್ತಿದ್ದೀರಾ, ನಿಮ್ಮ ಶರೀರದಲ್ಲಿ ಏನೋ ರೋಗ ಇದೆ, ನಿಮ್ಮ ಲಿವರಲ್ಲಿ ರೋಗ ಇದೆ, ನಿಮಗೆ ಶುಗರ್ ಇರಬಹುದು, ಥೈರಾಯ್ಡ್ ರೋಗ ಇರಬಹುದು, ಇದನ್ನು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇಂಥ ಸಮಯದಲ್ಲಿ ಯಾವುದೇ ಅಥವಾ ಕೆಲವೊಂದ್ಸರಿ ಕೆಲವೊಬ್ಬರು ನ್ಯೂಮೋನಿಯಾ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಸೊ ಆಸ್ಪತ್ರೆಗೆ ಭರ್ತಿ ಆಗ್ತಾ ವೃದ್ಧರು, ಅಂಥ ಟೈಮಲ್ಲಿ ಪ್ರೋಟೀನ್ ಎಕ್ಸ್ಟ್ರಾ ಸೇವನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಏನು ಮಾಡಬೇಕು ಅಂತಂತಂದರೆ, ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಪ್ರೋಟೀನನ್ನು ಸೇವನೆ ಮಾಡೋದು. ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತಂತಂದರೆ, ನೀವು ಊಟ ಆದ ನಂತರ ಪಪ್ಪಾಯ ಹಣ್ಣು ಸ್ವಲ್ಪ 1/2 cup ಅಥವಾ 1 sun cup ತೊಗೊಂಡ್ರು ಪಪ್ಪಾಯ ಹಣ್ಣು ತೊಗೊಂಡ್ರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸಸಾರಜನಕ ಇರತಕ್ಕಂತಹ ಇದು ಇರುತ್ತೆ ನೋಡಿ ಆಹಾರ, ಅದನ್ನು ಪಚನ ಮಾಡ್ಕೊಳ್ಳೋದಕ್ಕೆ ಭಾಳ ಸಹಾಯ ಮಾಡುತ್ತೆ ಪಪ್ಪಾಯಿ. ಬೆಸ್ಟ್ ಪ್ರೋಟೀನ್ ಡೈಜೆಸ್ಟಿಂಗ್, ಕೆಲವೊಬ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ, ಅದಕ್ಕೆ ಜೊತೆಗೆ ಊಟ ಆದ ನಂತರ ಸ್ವಲ್ಪ ಪಪ್ಪಾಯಿ ಹಣ್ಣು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಈ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡಿದಾಗ ಮಾಂಸಖಂಡಗಳು ವೀಕ್ ಆಗೋದಿಲ್ಲ. ಅದಕ್ಕೆ ನೀವು ವೀಕ್ ಆಗಿದ್ದೀರೋ ಇಲ್ಲ ಅಂತಕ್ಕಂಥದ್ದನ್ನು ಹೆಂಗೆ ಪತ್ತೆ ಹಚ್ಚಬೇಕು ಅಂತಂತಂದರೆ, ಆ ವೃದ್ಧರ ಒಂದು ಈ ಕಾಲಿನ ಮಾಂಸದ ಪಿಂಡ ಇರುತ್ತೆ ನೋಡಿ, ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇಂಗ್ಲೀಷಲ್ಲಿ ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ. ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತಂತಂದರೆ ಅದನ್ನು 30 centimetre ಕಡಿಮೆ ಇತ್ತು ಅಂತಂತಂದರೆ ಅದನ್ನು ಗೈಡ್ ಮಾಡ್ತಾರೆ, ಯಾರೋ ಡಾಕ್ಟರ್ ಗೈಡ್ ಮಾಡ್ತಾರೆ, ನಿಮ್ಮಲ್ಲೇ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಗೈಡ್ ಮಾಡ್ತಾರೆ. 30 centimetre ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ನೀವು ಪೋಷಕ ತತ್ವಗಳನ್ನು ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ, ಬೀಳ್ತೀರಾ, ನಿಮ್ಮದು ಮಾಂಸಖಂಡಗಳು ವೀಕ್ ಆಗ್ತಿದೆ, ನಿಮ್ಮ ಬೋನ್ ವೀಕ್ ಆಗ್ತಿದೆ, ಮಾಂಸಖಂಡಗಳು ವೀಕ್ ಆಯಿತು ಅಂತಂದರೆ ಬೋನ್ ವೀಕ್ ಆಗ್ತದೆ. ಸೊ ಇದು ಮೊಬಿಲಿಟಿ ಆಯಿತು. ಹಾಗೆಯೇ ಕೇಳುವ ಶಕ್ತಿ ಮತ್ತು ದೃಷ್ಟಿಯ ಶಕ್ತಿ, ಇದು ಎರಡು ಇಂಪಾರ್ಟೆಂಟ್. ಏನಾಗ್ತದಪ್ಪ ಅಂತಂದ್ರೆ ವೃದ್ಧರಿಗೆ ಕೇಳುವ ಶಕ್ತಿ ಕಡಿಮೆ ಆಗುತ್ತೆ, ಅದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಕೇಳುವ ಶಕ್ತಿ ಸರಿಯಾಗಿದೆಯೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಿದರೆ ವೃದ್ಧರಿಗೆ ಒಂದು ದೊಡ್ಡ ಒಂದು ಸಹಾಯ ಮಾಡ್ದಂಗೆ. ನೀವು ಮನೆಯವರು ಹಾಗೆ ಬಿಟ್ಬಿಟ್ರೆ ಏನು ವೃದ್ಧ ಕೇಳೋದಿಲ್ಲ ಏನಿಲ್ಲಪ್ಪ ಹಾಗೆ ಬಿಟ್ಬಿಟ್ರೆ ಅವ್ನು ಡಿಪ್ರೆಷನ್ ಹೋಗ್ಬಿಡ್ತಾನೆ, ದುಃಖಿ ಆಗ್ತಾನೆ, ಎಂಗ್ಸೈಟಿ ಹೆಚ್ಚಾಗುತ್ತೆ, ಅವನಿಗೆ ಪ್ರತಿಯೊಬ್ಬರ ಜೊತೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತಾನೆ, ಸಮಾಜದಲ್ಲಿ ಮಿಕ್ಸ್ ಆಗೋದಿಲ್ಲ, ನಿದ್ದೆ ಸರಿಯಾಗಿ ಆಗೋದಿಲ್ಲ, ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬ್ರೈನ್ ಎಲ್ಲ ಅದನ್ನು ಬ್ರೈನ್ ಕೂಡ ಅದ ಸಾಮರ್ಥ್ಯನ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಅದನ್ನು ಪರೀಕ್ಷೆ ಹೆಂಗೆ ಮಾಡಬೇಕು, ವೃದ್ಧನ ಕೇಳುವ ಶಕ್ತಿ ಕಡಿಮೆ ಇದೆ ಅಂತ ಹೇಳಿ ಪರೀಕ್ಷೆ ಹೇಗೆ ಮಾಡಬೇಕು? ಆ ಪರೀಕ್ಷೆ ಏನಪ್ಪಾ ಅಂತಂದರೆ ಮನೆಯವ್ರು ಏನು ಮಾಡಬೇಕು ಅಂತಂತಂದರೆ ವೃದ್ಧನಿಗೆ ಹೇಳಬೇಕು, ನೀವು ಕುರ್ಚಿ ಮೇಲೆ ಕೂತ್ಕೋ, ನಾನೀಗ ನಿನ್ನ ಬಲ ಕಿವಿ ಪರೀಕ್ಷೆ ಮಾಡ್ತಿದ್ದೀನಿ ಕೇಳುವ ಶಕ್ತಿನ, ಎಡಗಿವಿ ಮುಚ್ಚಿಸ್ಬೇಕು, ಬಲಗಿವಿಯ 1 ತೋಳಿನ ಒಂದು ಏನಪ್ಪಾ ಅಂತಂದ್ರೆ ಡಿಸ್ಟೆನ್ಸಲ್ಲಿ, ಆ ಕಿವಿಯಿಂದ 1 ತೋಳು ಮುಂದೆ ಒಂದು ಆ ತೋಳಿನ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೀವು ವಿಸ್ಪರ್ ಮಾಡಬೇಕು, ಸುಮಾರು 4 ಶಬ್ದಗಳನ್ನು ವಿಸ್ಪರ್ ಮಾಡಿ. 4 ಶಬ್ದಗಳನ್ನು ವಿಸ್ಪರ್ ಮಾಡಿದರೆ ಅವ್ರು ಹೇಳೋಂಗಿರಬೇಕು. 4 ಶಬ್ದಗಳನ್ನು ವಿಸ್ಪರ್ ಮಾಡಿದ ಅರ್ಥ ಏನಪ್ಪ ಅಂತಂದರೆ 35 decibel ಪವರ್ ಇರತಕ್ಕಂತಹ ಶಬ್ದಗಳನ್ನು ನೀವು ಕೇಳ್ತಿದ್ದೀರಾ. ಆ ವಿಸ್ಪರ್ ಮಾಡಿರುವಂತಹ ಶಬ್ದಗಳನ್ನು ನೀವು ಕೇಳದಿದ್ದರೆ ಸೀದಾ ಅವನು ENT ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವನಿಗೆ ಕೇಳುವ ಶಕ್ತಿಯನ್ನು ಟೆಸ್ಟ್ ಮಾಡಿಸ್ಬೇಕು, ಆಡಿಯೋಮೆಟ್ರಿ ಮಾಡಿಸ್ಬೇಕು. ಹಾಗೆಯೇ ಬೇರೆ ಕಿವಿ ಪರೀಕ್ಷೆ ಮಾಡಿಸ್ಬೇಕು, ಬೇರೆ ಕಿವಿ ಪರೀಕ್ಷೆ ಮಾಡುವಾಗ ಇನ್ನೊಂದು ಕಿವಿ ಮುಚ್ಚಬೇಕು. ಸೊ ವಿಸ್ಪರ್ ಮಾಡೋ 4 ಶಬ್ದಗಳನ್ನು ವಿಸ್ಪರ್ ಮಾಡಬೇಕು, ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿದರೆ ಕಿವಿ ಸರಿ ಇದೆ ಅಂತ ಅರ್ಥ. ಸೊ ಹೀಗೆ ಶ್ರವಣ ಶಕ್ತಿಯನ್ನು ಕೂಡ ನೀವು ಪರೀಕ್ಷೆ ಮಾಡುವಂತಹ ಒಂದು ಒಂದು ಇದು ವಿಧಿವಿಧಾನ. ಯಾವುದೇ ಕಾರಣದಿಂದ ಕಿವಿಯಲ್ಲಿ ಆವಾಜ್ ಆಗ್ತಿತ್ತು ಅಂತಂತಂದ್ರೆ, ಕಿವಿ ಸೋರ್ತಿತ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ಆರೈಕೆ ಮಾಡಿಸ್ಬೇಕು. ಸೊ ಹೀಗೆ ದೃಷ್ಟಿಯ ಒಂದು ಶಕ್ತಿನ ಹೇಗೆ ನಾವು ಅಳತೆ ಮಾಡಬೇಕು ಅಥವಾ ಪತ್ತೆ ಹಚ್ಚಬೇಕು ಅಂತಂತಂದ್ರೆ, ಒಂದು ಸಮೀಪ ದೃಷ್ಟಿದೋಷ, ಇನ್ನೊಂದು ದೂರ ದೃಷ್ಟಿದೋಷ. ಮತ್ತೆ ವೃದ್ಧರಿಗೆ ಗ್ಲಾಕೋಮ ಆಗುತ್ತೆ, ಮತ್ತೆ ಡಯಾಬಿಟಿಸ್ ರೆಟಿನೋಪತಿ ಆಗುತ್ತೆ, ಮತ್ತೆ ಮ್ಯಾಕ್ಯುಲರ್ ಡಿಜನರೇಷನ್ ಆಗುತ್ತೆ, ಏನೇನೋ ಆಗಿ ದೃಷ್ಟಿದೋಷ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂತಂದ್ರೆ, ವೃದ್ಧರಿಗೆ ಅದೊಂದು ಪರೀಕ್ಷೆ ಮಾಡಿಸ್ಲೇಬೇಕು. ಐ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ ಅಥವಾ ಎಲ್ಲ ಐ ಟೆಸ್ಟ್ ಮಾಡ್ತಾರೋ, ನಂಬರ್ ತೋರಿಸ್ ನೋಡ್ತಾರೋ, ಅದನ್ನ ವೃದ್ಧರ ದೃಷ್ಟಿನಲ್ಲಿ ಎಷ್ಟು ಶಕ್ತಿ ಇದೆ, ದೂರದೃಷ್ಟಿ ಸಮೀಪ ದೃಷ್ಟಿ ಎಷ್ಟಿದೆ ಅಂತ ಅಳತೆ ಮಾಡಿಬಿಟ್ಟು ಅದನ್ನ ಪರಿಹಾರ ಮಾಡ್ಬೇಕು. ಮತ್ತೆ ಕ್ಯಾಟ್ರಾಕ್ಟ್ ಏನಿದ್ರು ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದನ್ನ ಪರಿಹಾರ ಮಾಡ್ಬೇಕು. ಸೊ ಈ ರೀತಿಯಾಗಿ ಕೇಳುವ ಶಕ್ತಿ, ದೃಷ್ಟಿಯ ಶಕ್ತಿ, ಮತ್ತೆ ಪೋಷಕ ತತ್ವಗಳನ್ನ ಅದು ಸರಿಯಾಗಿ ಅಳತೆ ಮಾಡುವಂತಹ ಶಕ್ತಿ, ನ್ಯೂಟ್ರಿಷನ್, ಮೊಬಿಲಿಟಿ, ಮತ್ತೆ ಕಾಗ್ನಿಟಿವ್ ಪವರ್, ಸ್ಮೃತಿಯ ಶಕ್ತಿಯನ್ನ ನೀವು ಅದನ್ನು ಸರಿಯಾಗಿ ಇದನ್ನು ಪರೀಕ್ಷೆ ಮಾಡಿ ಸರಿಯಾದ ಸಮಯದಲ್ಲಿ ಅವರಿಗೆ ವೈದ್ಯರ ಹತ್ರ ಪರಿಹಾರ ಮಾಡಿಕೊಂಡಾಗ ಮುಂದೆ ಆಗುವಂತಹ ಪರಿಸ್ಥಿತಿಗಳನ್ನು ನೀವು ನಿಲ್ಲಿಸಬಹುದು.
1: ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದರೆ ಈಗ ವೃದ್ಧರು ಮನೆಯಲ್ಲಿ ಎಲ್ಲರ ಜೊತೆ ಯಾವ ರೀತಿಯ ಅನ್ಯೋನ್ಯತೆಯಿಂದ ಇರಬೇಕಂತ ಹೇಳ್ತೀರಾ?
2: ಇದಕ್ಕಾಗಿ ನೋಡಿ, ಬಹಳ ವೆರಿ ವೆರಿ ಸಿಂಪಲ್ ಪಾಯಿಂಟ್ಸ್ ಏನು ಅಂತಂತಂದ್ರೆ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ. ಅವಾಗ ಏನಾಗುತ್ತೆ, ಕನೆಕ್ಟೆಡ್ನೆಸ್ ಇರುತ್ತೆ. ಓ, ಮೊಮ್ಮಗನೂ ನಮ್ಮವರೇ, ಸೊಸೆಯಂದ್ರು ನಮ್ಮವರೇ, ಮಕ್ಕಳು ನಮ್ಮವರೇ, ಸೊಸೆಯವರು ನಮ್ಮವರೇ, ಮಾವನು ನಮ್ಮವನೇ. ಸೊ ಹೀಗೆ ನಮ್ಮವರಂತಕ್ಕಂಥ ಭಾವನೆ ಬರುತ್ತೆ. ಅವಾಗ ಏನು ಮಾಡಬೇಕು, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ ಅದೊಂದು ಫೋಟೋ ಹಾಕಿ, ಫೋಟೋ, ದೊಡ್ಡ ಫೋಟೋ ಅದನ್ನು. ಆಮೇಲೆ ಕೆಲವೊಂದ್ಸರಿ ಇಂಥ ಪರಿಸ್ಥಿತಿ ಬರುತ್ತಪ್ಪ ಅಂತಂದ್ರೆ, ಮಕ್ಕಳು ಡೆಲ್ಲಿನಲ್ಲಿ, ತಂದೆ ತಾಯಿ ಬೆಂಗಳೂರಲ್ಲಿ, ಸೊಸೆ ಇನ್ನೊಂದರ ಜಾಗದಲ್ಲಿ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ, ಸೊ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ಬರುತ್ತೆ, ಸೊ ಆ ಫೆಸ್ಟಿವಲಲ್ಲಿ ಮನೇಲಿ ಎಲ್ಲರೂ ಬಂದಾಗ ಒಂದು ದೊಡ್ಡ ಫೋಟೋ ಮಾಡಿಸಿ, ಅದನ್ನು ಫ್ರೇಮ್ ಹಾಕ್ಸಿಬಿಟ್ಟು, ಅದನ್ನು ಫೋಟೋ ಮಾಡಿಸ್ಬಿಟ್ಟು ಫ್ರೇಮ್ ಹಾಕಿ ಅದನ್ನು ಮನೆ ಗೋಡೆಯಲ್ಲಿ ಇಟ್ಟಾಗ ನೋಡಿಬಿಟ್ರೆ ಆ ಸ್ಮೃತಿಗಳು ಏನಪ್ಪ ಅಂತಂದರೆ ಸಿಹಿ ಸ್ಮೃತಿ ಆಗಿಬಿಡುತ್ತೆ. ಏನಾಗುತ್ತಪ್ಪ ಅಂತಂದರೆ, ವೃದ್ಧರ ಮಾನಸಿಕ ಸ್ಥಿತಿ ಬಹಳಷ್ಟು ಅಸ್ತವ್ಯಸ್ತ ಆದಾಗ ಅಂತಹ ಒಂದು ಒಂದು ಏನಪ್ಪ ಚಿತ್ರ ಇದ್ದಾಗ ಆ ಮನಸ್ಸು ಬಹಳ ಸಿಹಿ ಆಗುತ್ತೆ. ಆಮೇಲೆ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡಬೇಕು, ಒಂದು ನಿರ್ಧಾರ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಎಲ್ಲರಿಗೂ ಹೇಳ್ಬೇಕು, ಮನೆಯಲ್ಲಿ ಇವತ್ತು 5 ಸಮಸ್ಯೆ ಇದೆ, ಈ 5 ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡಬೇಕು, ಎಲ್ಲರೂ ಕೂತ್ಕೊಳ್ಳಿ, ಸಣ್ಣವರು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಹಿಂಗೆ ಸಮಸ್ಯೆ ಇದೆ, ಹೆಂಗೆ ಸಾಲ್ವ್ ಮಾಡೋದು, ಅವ್ರದ್ದು ವಿಚಾರ ಕೇಳಿ, ನಿಮ್ಮದು ವಿಚಾರ ಹೇಳಿ, ಆಮೇಲೆ ಎಲ್ಲರೂ ಕೂಡ್ಕೊಂಡು ಏನು ವಿಚಾರ ಹೇಳ್ತಾರಲ್ಲ ಅದಕ್ಕೆ ಸಹಮತಿ ಕೊಡಬೇಕು. ಮತ್ತು ಸಣ್ಣವರು ದೊಡ್ಡವರ ಅನುಭವಕ್ಕೆ ರಿಸ್ಪೆಕ್ಟ್ ಇಡಬೇಕು. ಇದು ನನ್ನ ಅನುಭವದ ಮಾತಿದ್ದು, ಅಲ್ಲಿ ಹೋಗಬೇಡ ಅಂದ್ರೆ ಅವ್ರು ಹೋಗೋದಿಲ್ಲ ಅಲ್ಲಿ ಅವರು. ಆಮೇಲೆ ಈಗ ಹಿಂಗೂ ಇದೆ, ಈಗೆಲ್ಲ ಟೆಕ್ನಾಲಜಿಸ್ಟ್ ಅಡ್ವಾನ್ಸ್ ಆಗಿದೆಯಲ್ಲ, ಸಣ್ಣ ಸಣ್ಣ ಮೊಮ್ಮಕ್ಕಳು ಕೂಡ ಎಲ್ಲ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆ್ಯಪ್ಸ್ ತಯಾರು ಮಾಡ್ತಾರೆ ಈಗ. ಅದಕ್ಕೆ ಅವರು ಏನಾದರೂ ಸಜೆಸ್ಟ್ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಮನೆಯಲ್ಲಿ ಬಹಳಷ್ಟು ಡಿಸಿಪ್ಲಿನ್ ಇಡಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ
1: ಅಷ್ಟೇ
2: ಡಿಸಿಪ್ಲಿನ್ ಇಡಿ, ಪ್ರೀತಿಯಿಂದ ಹೇಳಿ. ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಬಹಳಷ್ಟು ಅಪ್ರಿಷಿಯೇಟ್ ಮಾಡಬಾರ್ದು.

0: ಸೊ ಅವರ ಒಂದು ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಒಂದೇ ಆಧಾರ ವ್ಯಾಕ್ಸಿನ್. ಅದಕ್ಕೆ ಯಾರು ಮೂರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರಲ್ಲ ಅವರು ತಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ, ಬೇರೆಯವ್ರಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ ಅವ್ರಿಗೆ ತಮಗೂ ಸಮಸ್ಯೆ, ಬೇರೆಯವ್ರಿಗೂ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಒಂದು. ಎರಡನೇದ್ದು ಏನಪ್ಪ ಅಂತಂದರೆ ತಮ್ಮ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದು, ಪ್ರೋಟೀನ್ ಇರಬೇಕು ಶರೀರದಲ್ಲಿ. ಈಗ ನೋಡಿ ಕೆಲವೊಬ್ರು ಈಗ ಯೂಶ್ವಲಿ ಕೋವಿಡ್ ಟೈಮಲ್ಲಿ ನಿಮೋನಿಯಾ, ಮೆಜಾರಿಟಿ ನಿಮೋನಿಯಾ ಆಗಿಬಿಡುತ್ತಲ್ಲ, ನಿಮೋನಿಯಾದಿಂದ ರಿಕವರಿ ಆಗಿಬಿಡ್ತಾರೆ. ಬಟ್ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ. ಅದಕ್ಕೆ ಪ್ರೋಟೀನ್ ಸರಿಯಾಗಿರಬೇಕು ಬಾಡಿನಲ್ಲಿ. ಇದ್ರ ಬಗ್ಗೆ ಧ್ಯಾನ ಇರಲಿ. ಇದೇ ನಮಗೆ ಏನಪ್ಪ ಅಂತಂದರೆ ರೋಗ ಪ್ರತಿರೋಧ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು ಇದೆ. ಇನ್ನೊಂದು, ಅನೇಕ ರೋಗ ಈ ಕಾಡಾನ ಕುಡಿಬೇಕು, ಆ ಕಾಡ ಕುಡಿಬೇಕು ಅವೆಲ್ಲ ಹೇಳ್ತಾರೆ. ಬಟ್ ಕೆಲವೊಂದು ಅವಶ್ಯಕತೆಗಿಂತಲೂ ಹೆಚ್ಚು ಕೆಲವರು ಕಾಡ ಕುಡಿಯೋದ್ರಿಂದ ಲಿವರ್ ಹಾಳಾಗ್ಬಿಡುತ್ತೆ, ಇದನ್ನು ಕೇಸ್ ನೋಡಿದೀವಿ ನಾವು. ಅದಕ್ಕೆ ಬಹಳಷ್ಟು ಬ್ಯಾಲೆನ್ಸಿಂದ ಎಷ್ಟು ತೊಗೊಳ್ಬೇಕು ಅಷ್ಟೇ ತೊಗೊಳ್ಬೇಕು. ಈಗ ಇದನ್ನು ಕೂಡ ಪ್ರೂವ್ ಆಗಿದೆ, ಎಷ್ಟು ಕಾಡ ಕುಡಿದ್ರು ಕೂಡ ನೀವು ಅದು ವೈರಸ್ ಅಟ್ಯಾಕ್ ಮಾಡೇ ಮಾಡುತ್ತೆ, ಅದು ಸೇಫ್ಟಿ ಇಲ್ಲೇ ಇಲ್ಲ. ಮತ್ತು ಪ್ರಾಣಾಯಾಮ ಅನುಲೋಮ ಇಲ್ಲೋ ಇದನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಸಣ್ಣ ಯಾವುದೇ ಸ್ವಲ್ಪ ಪ್ರಮಾಣದಲ್ಲಿ ಲಕ್ಷಣ ಬಂದರೂ ಕೂಡ ಇಮ್ಮಿಜಿಯೇಟ್ ಡಾಕ್ಟರ್ ತೋರಿಸೋದು. ಹಾಗಲ್ಲ, ಒಂದು 5-6 ದಿನ ಆಯಿತು ಫೀವರ್ ಇದು, ಹಂಗೆ ಫೀವರ್ ಹೋಗ್ತಾ ಇದೆ, ಹಾಗೇನೆ ಲಕ್ಷಣ ಹಂಗೆ ಇದೆ, ಎಕ್ದಮ್ಸ್ ಎಮರ್ಜೆನ್ಸಿ, ಒಂದ್ಸರಿ ಎಮರ್ಜೆನ್ಸಿ ಬಂತು ಅಂದ್ರೆ ಹೋಗೋದಲ್ಲ. ಮತ್ತು ವೃದ್ಧರಿಗೆ ಯಾವುದೇ ಲಕ್ಷಣ ಬರಲಿ, ಸಣ್ಣ ಪುಟ್ಟ ಲಕ್ಷಣ ಬರಲಿ, ಡಿಜಿನೆಸ್ ಆಗೋದು, ಇಂಬ್ಯಾಲೆನ್ಸ್ ಆಗೋದು, ಮತ್ತು ಟೂ ಮಚ್ ಗ್ಯಾಸ್ ಆಗೋದು, ಹೊಟ್ಟೆನಲ್ಲಿ ಗ್ಯಾಸ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಮತ್ತು ನಡೆದಾಡುವಾಗ ಎಕ್ದಮ್ ಅವ್ರಿಗೆ ಸ್ವಲ್ಪ ಸಣ್ಣದಾಗಿ ಉಬ್ಬಸ ಬರೋದು, ಮತ್ತು ವೀಕ್ನೆಸ್ ಆಗೋದು, ಎದ್ದಾಗ ಹಾಸಿಗೆಯಿಂದ ಎದ್ದು ಕೂಡ ನಡೆದಾಡಿದ ಮೇಲೆ ಅವರಿಗೆ ಅಸಂತುಲಿತ ಅನುಭವ ಆಗೋದು. ಓಕೆ, ಸೊ ಆಮೇಲೆ ಚಕ್ರ ಬರೋದು,
1: ತಲೆ ಚಕ್ರ
0: ಬರೋದು, ಇವು ಬಹಳ ಕಾಮನ್. ಆಮೇಲೆ ಅಚಾನಕ್ಕಾಗಿ ಹಸಿವು ಕಡಿಮೆ ಆಗೋದು, ಆಮೇಲೆ ಸರಿಯಾಗಿ ಮೂತ್ರ ಮಾಡಲಾರದೆ ಇರೋದು. ಇಂಥ ಟೈಮಲ್ಲಿ ವೈದ್ಯರ ಸಲಹೆ ತಗೊಂಡು ಅವರಿಗೆ ಸರಿಯಾದ ಸಮಯ ಆರೈಕೆ ಮಾಡಿ ಅವ್ರ ಉಪಚಾರ ಮಾಡಿ.
1: ಸರ್, ಈ ವೃದ್ಧರ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕಂದ್ರೆ ಅವರು ಯಾವ ವಿಧಿವಿಧಾನ ಮಾಡಬೇಕಂತ ಹೇಳ್ತೀರಾ?
0: ಒಂದು, ಭಗವಂತ ಮೇಲೆ ವಿಶ್ವಾಸ. ಅದು ವಿಶ್ವಾಸ ಯಾವಾಗ ಬರುತ್ತೆ ಅಂತಂತಂದ್ರೆ ಆಂತರಿಕ ಸಾಧನೆಯಿಂದ. ಆಂತರಿಕ ಸಾಧನೆ ಏನು ಅಂತಂದ್ರೆ, ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ, ನನ್ನ ಜೀವನದ ಲಕ್ಷ್ಯ ಏನು, ನಾನು ಯಾರಿಗೋಸ್ಕರ ಬದುಕಬೇಕು. ವೃದ್ಧರು ಅಂತಂದ್ರೆ ಏನಪ್ಪ ಅಂತಂತಂದ್ರೆ ನೆರಳು ನೀಡುವಂತಹ ಮತ್ತೆ ಹಣ್ಣು ಕೊಡುವಂತಹ ವೃಕ್ಷ ಇದ್ದಂಗೆ. ಅವನ ಆಶೀರ್ವಾದದ ಬಲದಿಂದ ಅನೇಕರು ನಡೀತಾರೆ. ಆ ಒಂದು ಯೋಗ್ಯತೆ ಗಳಿಸ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಅದಕ್ಕೆ ಆಧ್ಯಾತ್ಮಿಕತೆಯ ಶಕ್ತಿಯನ್ನ ತನ್ನ ಆಂತರಿಕ ಶಕ್ತಿಯಿಂದ ಅದನ್ನು ಗುರುತಿಸಿಕೊಂಡು ಪರಮಾತ್ಮನ ಮೇಲೆ ನಿಷ್ಠೆ ಇಟ್ಕೊಂಡು ಅವನನ್ನು ನೆನಪು ಮಾಡ್ಕೊಳ್ತಕ್ಕಂಥ ವಿಧಿನೇ ಸಹಜ ರಾಜಯೋಗ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು 1.5 ಲಕ್ಷ ಹಿರಿಯ ನಾಗರಿಕರು ಪ್ರತಿದಿನ ರಾಜಯೋಗದ ಅಭ್ಯಾಸ ಮಾಡ್ತಿದ್ದಾರೆ. ಅವ್ರ ವಿಶೇಷತೆ ಏನು ಅಂತಂತಂದರೆ ಮೃತ್ಯುವಿನ ಭಯದಿಂದ ದೂರ. ಈವನ್ ಶಿವಯೋಗ ಅಭ್ಯಾಸ ಮಾಡ್ತಕ್ಕಂತಹ ನಮ್ಮ ಅನೇಕ ಕರ್ನಾಟಕದಲ್ಲಿ ಶಿವಯೋಗಿಗಳನ್ನು ಸಾಕಷ್ಟು ಇದ್ದಾರೆ. ಶಿವಯೋಗ ಆಗಲಿ ರಾಜಯೋಗ ಆಗಲಿ ಈಶ್ವರನ ಮೇಲೆ ಶ್ರದ್ಧೆ ನಿಷ್ಠೆ ಇಟ್ಟು ಮಾಡುವ ಧ್ಯಾನದಿಂದ ಆ ಒಂದು ಮೃತ್ಯುವಿನ ಭಯದಿಂದ ದೂರ ಆಗಿಬಿಡ್ತಾರೆ. ಆ ದೂರ ಆಯಿತು ಅಂತಂತಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮತ್ತು ಅನೇಕ ಇಚ್ಛೆಗಳು ಆತಂಕ ಕಡಿಮೆ ಆಗುತ್ತೆ. ಅದಕ್ಕೆ ಈ ಧ್ಯಾನ ಪದ್ಧತಿಯನ್ನು ನಿಶುಲ್ಕವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇವತ್ತು ನೀಡುತ್ತಿದೆ. ಅದಕ್ಕೆ ಹಿರಿಯ ನಾಗರಿಕರು ಸಮಯ ತಗೊಂಡು ಅಲ್ಲಿ ಭೇಟಿ ಮಾಡಿ ತಮ್ಮ ಜೀವನದಲ್ಲಿ ಸಹಜ ರಾಜಯೋಗದ ಶಕ್ತಿಯನ್ನು ಅನುಭವ ಮಾಡ್ಕೋಬೇಕು.
1: ಸರ್, ನಮ್ಮ ಈ ಕೇಳಿ ವೇಣುಧ್ವನಿ ರೇಡಿಯೋ ಮುಖಾಂತರ ಹಿರಿಯರಿಗೆ ಮತ್ತು ಕಿರಿಯರಿಗೆ ಯಾವ ಒಂದು ಸಂದೇಶ ಕೊಡ ಬಯಸ್ತೀರಾ?
0: ಈಗ ಪ್ರತಿಯೊಬ್ಬರು ಏನಪ್ಪ ಅಂತಂತಂದರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅವರ ಜೀವನ ಸ್ವಸ್ಥ ಆಗುವ ಹಾಗೆ ಒಂದು ವಿಶೇಷವಾದ ಯೋಜನೆಯನ್ನು ಕೇಳಿ ಸೊಸೈಟಿನವರು ಮಾಡಬೇಕು, ವೇಣುಧ್ವನಿ ಮಾಡ್ತಿದೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದಪ್ಪ ಅಂತಂದರೆ ಇಲ್ಲಿ ಒಂದು ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಬೇಕು. ಸೊ ಪ್ರತಿದಿನ ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಿ ಒಂದು ಅದನ್ನು ಇಷ್ಟೇ ನಾವು ಇಡೀ ದಿನ ಇಷ್ಟೇ ನಾವು ರೋಗಿಗಳನ್ನು ನೋಡಬೇಕು. ಸೊ ಈ ರೀತಿ ಅದನ್ನು ರೋಗಿಗಳ ಒಂದು ಸೇವೆ ಶುರು ಮಾಡಿದಾಗ ಅದು ಸಾಮಂಜಸ್ಯ ಸೇವೆ ಆಗುತ್ತೆ. ಸೊ ಈಗ ಬರುವ ಜನಸಂಖ್ಯೆ ವೃದ್ಧರದೇ, ಅವರನ್ನ ಸರಿಯಾಗಿ ಸಂಭಾಳಿಸೋದು ನಮ್ಮ ಅದು ನಮ್ಮ ಒಂದು ಗುರಿ ಆಗಬೇಕು. ಬೇಡ ಅಂತಂದ್ರೂ ಸರ್ಕಾರ ಕೊಡುತ್ತೆ ನಿಮ್ಮ ಸೇವೆ, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳೋ ಮೊದಲೇ ನಾವು ಅದನ್ನು ಪ್ಲ್ಯಾನ್ ಮಾಡಿ ಒಳ್ಳೆ ಟೀಮ್ ವರ್ಕ್ ಅದನ್ನು ತಯಾರು ಮಾಡಿ ಫಿಸಿಯೋಥೆರಪಿಸ್ಟು, ಫಿಸಿಕಲ್ ಮೆಡಿಸಿನ್ ರಿಯಾಬಿಲಿ

0: ಮೊದಲು ಆಧ್ಯಾತ್ಮಿಕ ಶಕ್ತಿಯನ್ನ ನೀವು ಸಹಜವಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳಕಾಗುತ್ತೆ, ಮತ್ತೆ ಅದರ ಪ್ರಕಾರ ನಡೀಲಿಕ್ಕೂ ಆಗ್ತದೆ, ನಿಮ್ಮ ಜೀವನ ಒಂದು ಸಫಲತೆಯ ಮೂಲಕ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಂತಿಯ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೊಳ್ಬೇಕು ಅಂತಂದರೆ, ಮನಸ್ಸನ್ನು ಸದಾ ಒಂದು ಸಂತುಲನತೆಯನ್ನು ಇಟ್ಕೊಳ್ಬೇಕು ಅಂತಂದರೆ ಆಧ್ಯಾತ್ಮಿಕ ಶಕ್ತಿ ಬಹಳ ಅವಶ್ಯಕ ಇದೆ.
1: ಸರ್, ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ವೃದ್ಧರ ಸಮಗ್ರ ಹಾರೈಕೆ ಇದರೆಲ್ಲ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು.
0: ನಿಮಗೂ ಕೂಡ ಬಹಳಷ್ಟು ಧನ್ಯವಾದಗಳು. ನಮಗೆ ಇದೊಂದು ಅಪರ್ಚುನಿಟಿ ಕೊಟ್ಟು, ನಮ್ಮನ್ನು ಮೌಂಟ್ ಅಬುದನ್ನು ಕರೆಸ್ಕೊಂಡು ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕಾಗಿ ವೇಣುಧ್ವನಿಯ ಎಲ್ಲ ಸಿಬ್ಬಂದಿಗೂ ಕೂಡ, ಮತ್ತು ನಮ್ಮ ಮ್ಯಾನೇಜಿಂಗ್ ಕಮಿಟಿ ಕೇಲೆ ಸೊಸೈಟಿ ಅವರು ಕೂಡ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತೇನೆ. ಧನ್ಯವಾದಗಳು.
2: ಇದುವರೆಗೂ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ 90.4 FM. ನಮಸ್ಕಾರ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-31-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: केली कैंसर हॉस्पिटल नेहरूनगर बेळगाव.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येथे.
1: तुमच्या आरोग्यासाठी नवीन आशेचा किरण केली कैंसर हॉस्पिटल.
2: मिळणाऱ्या सुविधा: हायली स्किल्ड डॉक्टर्स टीम, केमोथेरपी, हेमटो ऑन्कोलॉजी, बोन मॅरो ट्रान्सप्लांट,
1: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
2: आमचा पत्ता: केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल, नेहरूनगर बेळगाव येथे.
1: फोन नंबर 08-31-255-2500 आणि 247-3777.
2: मोबाईल नंबर 6360-712-326 किंवा टोल फ्री नंबर 1099.
1: आजच भेट द्या केली कॅन्सर हॉस्पिटल बेळगाव येथे.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362. ಮೊಬೈಲ್ ಸಂಖ್ಯೆ 9448-99-8331.

ಕಾಣಿಸುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: KLE टेक्नोलॉजिकल युनिवर्सिटी बेळगाव 2026-27 प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025-26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज. 150 पेक्षा अधिक अनुभवी प्राध्यापक तसेच 50 अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಎಂದೋ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ಗೌರಿ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು?

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1963 ಬಿಡುಗಡೆಯಾದ ಪಿಬಿ ಶ್ರೀನಿವಾಸ್ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ಮನಮೆಚ್ಚಿದ ಮಡದಿ ಚಿತ್ರದಿಂದ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಟಸಂಪಿಗೆ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.